ಶುಭೋದಯ ಶುಭ ಮುಂಜಾನೆ. ಸಮಯ ಸರಿಯಾಗಿ 5:58. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಇಂದು ಇವತ್ತಿನ ಕಾರ್ಯಕ್ರಮಗಳನ್ನು ಆರಂಭ ಮಾಡ್ತಾ ಇದ್ದೀವಿ. ಇಂದು 1948ನೇ ಶಕವರ್ಷ, ಆಶ್ವಯುಜ ಮಾಸದ 7ನೇ ದಿನ, ಅಂದರೆ 2026ನೇ ಇಸ್ವಿ, ಸೆಪ್ಟೆಂಬರ್ ತಿಂಗಳ 29ನೇ ತಾರೀಕು, ಮಂಗಳವಾರ. ಇದೀಗ ಸಮಯ ಸರಿಯಾಗಿ 5:59. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆ ಇರೋದು ನಾನು ಮಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿಯ 90 ವರ್ಷದ ಪಯಣ ಶ್ರೋತೃಗಳೊಂದಿಗೆ ಅದ್ಭುತ ಯಾನ. ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ನಾದ ಅವಳು ನುಡಿಸುತ್ತಿದ್ದಳು.
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ

ಸಮಯ ಸರಿಯಾಗಿ 6:12 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾದಾರ್ಜನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಇರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರನ್ನ ಹೀಗೆ ಸಿತ್ತಿದ್ಯಾ?
1: ಅಲ್ಲಿ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
2: ಅಯ್ಯೋ ಹೋಗಮ್ಮ, ಇದೊಂದು ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ಮ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
0: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೋಣ ಸೊಳ್ಳೆಗಳು ಕೂತು ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ.

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 6:32. ಇನ್ನು ಇದೀಗ ನಿಮ್ಮದೇ ಇಷ್ಟದ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ನಿಮ್ಮಿಷ್ಟದ ಭಕ್ತಿ ಗೀತೆಗಳಲ್ಲಿ ಇದೀಗ ಸಿನಿಮಾ ಭಕ್ತಿ ಗೀತೆಗಳನ್ನ ಕೇಳುವಂತಹ ಸಮಯ. ನಿಮ್ ಜೊತೆಯಾಗಿರೋದು ನಾದಾರ್ಚನೆಯಲ್ಲಿ ನಾನು ಮಧು ಚೈತ್ರ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in. ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ದಾವಣಗೆರೆ ಜಿಲ್ಲೆಯ ಚನ್ನಗಿರಿ, ಈ ಚನ್ನಗಿರಿಗೆ ಚನ್ನಗಿರಿ ಎಂಬ ಹೆಸರು ಬರಲು ಕಾರಣವೇನು?
2: ಶ್ರೋತೃಗಳೆಲ್ಲರಿಗೂ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆಯ ಕುರಿತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಧನ್ಪಾಲ್ ರವರು ನಮ್ಮ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಮಸ್ಕಾರ.
3: ನಮಸ್ಕಾರ ಸರ್.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಇತಿಹಾಸದ ಕುರಿತು, ಈ ಶಾಸನದ ಕುರಿತು ಒಂದು ಅಭಿರುಚಿ ಹೇಗೆ ವ್ಯಕ್ತಪಡಿಸಿಕೊಂಡ್ರಿ ಸರ್?
3: ಸರ್, ನಾನು ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಬೆಂಗಳೂರು ದರ್ಶಿನಿಯಲ್ಲಿ ನಾನು ಕೆಲಸಕ್ಕೆ ಬಂದೆ. ಬೆಂಗಳೂರಿನ ಇತಿಹಾಸನ ನಾನು ಬರೋ ಪ್ರವಾಸಿಗರಿಗೆ ತಿಳಿಸ್ಬೇಕಾಗಿತ್ತು. ಅದಕ್ಕಾಗಿ ನಾನು ಇತಿಹಾಸನ ಅಧ್ಯಯನ ಮಾಡಕ್ಕೆ ಪ್ರಾರಂಭ ಮಾಡಿದೆ. ಸಾಹಿತ್ಯ ಪರಿಷತ್ತಲ್ಲಿ ನಡೆಯೋ ಶಾಸನಗಳ ತರಗತಿಗೆ ಸೇರಿಕೊಂಡು ಅದರಲ್ಲೂ ಅಧ್ಯಯನ ಮಾಡಿದ್ದೀನಿ.
0: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ. ವೇದಿಕೆಯ ಮೇಲಿರ್ತಕ್ಕಂತಹ ಗಣ್ಯರೇ ಹಾಗೂ ಎರೆದಿರ್ತಕ್ಕಂತಹ ಹುಲಿದೇವರ ವನದ ಎಲ್ಲ ಗ್ರಾಮ ಪಂಚಾಯಿತಿಯ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಮಸ್ತ ಗ್ರಾಮಸ್ಥರಿಗೆ ಇವತ್ತಿನ ಪುರಾತತ್ವ ಸಂಗ್ರಹಾಲಯಗಳು, ಶಾಸನಗಳು, ಈ ವಿಶೇಷ ಜನಜಾಗೃತಿ ಉಪನ್ಯಾಸಕ್ಕೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮದ ಮೊದಲು ತಮ್ದೇನಾದರೂ ಪ್ರಶ್ನೆಗಳಿದ್ರೆ ಕೇಳಬೇಕು ಅಂತ ಮಹಾಜನಗಳಲ್ಲಿ ಕೇಳ್ಕೊಳ್ತೀನಿ.
4: ಸರ್, ನಾವು ಕೂಲಿ ಮಾಡೋರು, ಈ ಶಾಸನಗಳು ಸಂರಕ್ಷಣೆ ಎಲ್ಲ ನಮ್ಗೆ ಅರ್ಥ ಆಗುದಿಲ್ಲ, ಇದೆಲ್ಲ ಯಾಕೆ ನಾವು ಕೂಲಿ ಮಾಡೋರಿಗೆ?
5: ಸರ್, ನಾನು ಸಾಫ್ಟ್ವೇರ್ ಇಂಜಿನಿಯರ್. ಈ ಶಾಸನಗಳನ್ನೆಲ್ಲ ರಕ್ಷಣೆ ಮಾಡೋದು ನಮ್ ಕೆಲ್ಸ ಅಲ್ಲ.
6: ನಾನು 5ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ, ವಿದ್ಯಾರ್ಥಿ. ಇದು ನಮ್ಗೆ ಇತಿಹಾಸ ಪಾಠದಲ್ಲಿ ಓದ್ಕೊಂಡ್ರೆ ಸಾಕು, ನಾವು ಅಷ್ಟೇ ಪ್ರಶ್ನೆ ಬರೋಷ್ಟು ಉತ್ತರ ಬರೆದ್ರೆ ನಾವು ಪಾಸ್ ಆಗ್ತೀವಿ.
0: ನೋಡಿ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ತಾಂತ್ರಿಕವಾಗಿ ತಂತ್ರಜ್ಞಾನವನ್ನ ಬಳಸಿ ಈ ರೀತಿ ನಮ್ಮ ಶಾಸನಗಳನ್ನ, ತಾಳೆಗರಿಗಳನ್ನ ಮುಂದಿನ ಜನಾಂಗಕ್ಕೆ ಹೇಗ್ ನಾವು ಸಂರಕ್ಷಣೆ ಮಾಡಬಹುದು ಅಂತ ನೀವು ನಮ್ಗೆ ಒಂದು ಟೆಕ್ನಿಕಲ್ ಆಗಿ ಗೈಡ್ಲೈನ್ ಮಾಡಬಹುದು. ಇನ್ನು ಕೂಲಿ ಕಾರ್ಮಿಕರು, ನೀವು ಹೇಳ್ತಾ ಇದ್ದೀರಾ ನಾನು ಈ ಶಾಸನಗಳನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಹೇಗೆ ಭಾಗಿಯಾಗಬಹುದು? ನೀವು ಕೂಲಿ ಕೆಲಸ ಮಾಡಬೇಕಾದ್ರೆ, ಮಣ್ಣಾಗಿಬೇಕಾದ್ರೆ ಬೇಕಾದಷ್ಟು ನಿಮಗೆ ಒಂದು ಶಾಸನಗಳು, ಶಿಲೆಗಲ್ಲುಗಳು ಇವೆಲ್ಲ ಸಿಗ್ಬೋದು. ಇದನ್ನೆಲ್ಲ ನಿರ್ಲಕ್ಷ್ಯತೆ ಮಾಡ್ದೇನೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಇದನ್ನ ಹಂಚಿಕೊಂಡ್ರೆ, ಈ ವಿಷಯವನ್ನ ಹಂಚಿಕೊಂಡ್ರೆ ಸಾಕು, ಮುಂದಿನ ಕೆಲಸ ನಮ್ಮ ಇಲಾಖೆಯ ಅಧಿಕಾರಿಗಳು ಅದನ್ನ ನೋಡ್ಕೊಳ್ತಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಾಗಿರ್ಲಿ, ಯಾರೇ ಆಗಿರ್ಲಿ, ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಮತ್ತು ಕಾನೂನು ಕೂಡ ಇದೆ. ತಾವೆಲ್ಲರೂ ಕೂಡ ಈ ಶಾಸನಗಳನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ.
2: ಇವತ್ತಿನ ಯುವ ಜನತೆಗೆ ಈ ಕಾರ್ಯಕ್ರಮದಲ್ಲಿ ಶಾಸನಗಳನ್ನ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಏನೊಂದು ಸಂದೇಶ ಕೊಡಕ್ ಇಷ್ಟಪಡ್ತೀರಾ ಸರ್?
3: ಸುಮಾರು ಇವಾಗ ಎಪಿಗ್ರಾಫಿಕ ಕರ್ನಾಟಕದಲ್ಲಿ ಇರುವ ಶಾಸನಗಳಲ್ಲಿ 40% ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ತಿಳುವಳಿಕೆ ಇಲ್ದಿರಾನೋ, ಅಥವಾ ಅವರಿಗೆ ಒಂದು ಮೂಢ ನಂಬಿಕೆ ಇದೆ, ಒಂದು ಶಾಸನ ಇತ್ತು ಅಂದ್ರೆ ಅದ್ರ ಕೆಳಗೇನೋ ನಿಧಿ ಇದೆ ಅಂತಾನೋ, ಅದನ್ನ ಆಗುದು ಒಡೆದು ಎಲ್ಲ ಮಾಡಿದ್ದಾರೆ. ಇದುವರೆಗೂ 40% ಕಳ್ಕೊಂಡಿದೀವಿ ನಾವು. ಇರುವ 60% ಆದ್ರೂ ನಾವು ಉಳಿಸಿ ಮುಂದಿನ ಜನಾಂಗಕ್ಕೆ ನಾವು ಬಿಟ್ಟು ಹೋಗ್ಬೇಕು ಅನ್ನೋದು ನಾನು ಎಲ್ರಿಗೂ ಈ ನಿಮ್ಮ ಮುಖಾಂತರ ಸಂದೇಶ ಕೊಡ್ತಾ ಇದ್ದೀನಿ.
2: ಥ್ಯಾಂಕ್ ಯು ಸರ್, ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ತಮ್ಮ ಮನದಾಳದ ಮಾತನ್ನ ನಮ್ಮ ಜೊತೆ ಹಂಚಿಕೊಂಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು.
1: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
0: ಚನ್ನಗಿರಿ ಎಂಬ ಹೆಸರು ಕೆಳದಿ ನಾಯಕ ಸಾಮ್ರಾಜ್ಯದ ರಾಣಿ ಚನ್ನಮ್ಮಾಜಿಯವರ ಹೆಸರಿನಿಂದ ಬಂದಿದೆ. 17ನೇ ಶತಮಾನದಲ್ಲಿ ಅವರು ಇಲ್ಲಿನ ಗುಡ್ಡದ ಮೇಲೆ ಒಂದು ಕೋಟೆಯನ್ನು ನಿರ್ಮಿಸಿದರು. ಆ ಗುಡ್ಡ ಮತ್ತು ಕೋಟೆಯ ನೆನಪಿಗಾಗಿ ಆ ಊರಿಗೆ ಚನ್ನಗಿರಿ ಎಂದು ಕರೆಯಲಾಯಿತು.
7: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ ಸಂಸ್ಥೆ ಟ್ರಸ್ಟ್ ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರ್ ಅನ್ನ ಹೀಗೆ ಸಿತ್ತಿದ್ಯಾ? ಅಲ್ಲಿ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
1: ಅಯ್ಯೋ ಹೋಗಮ್ಮ, ಇದೊಂದು ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
0: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೊಣ ಸೊಳ್ಳೆಗಳು ಕೂತು ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು ತಪ್ಪು.

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿ ಸಂಕಷ್ಟಕ್ಕೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ನಿರಂತರ ಕಾರ್ಯನಿರ್ವಹಣೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 2030 ವೇಳೆಗೆ ರಾಜ್ಯವನ್ನು ಸಂಪೂರ್ಣ ರೇಬೀಸ್ ಮುಕ್ತವಾಗಿಸುವ ಗುರಿ, ಪಶುಸಂಗೋಪನಾ ಇಲಾಖೆ ಸಚಿವರ ಹೇಳಿಕೆ. ತಾಯಿ ಮಗುವಿನ ಆರೋಗ್ಯ ರಕ್ಷಣೆ ಪ್ರೀ

ಪ್ರೆಗ್ನೆನ್ಸಿ ಕೇರ್ ಯೂನಿಟ್ ಆರಂಭಿಸುವ ಕುರಿತು ಸರ್ಕಾರದ ಚಿಂತನೆ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಹೃದಯದ ಆರೋಗ್ಯ ಮತ್ತು ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ. ಈಗ ವಾರ್ತೆಗಳ ವಿವರ. ಬರ ಪರಿಸ್ಥಿತಿಯಿಂದ ರಾಜ್ಯ ಎದುರಿಸುತ್ತಿರುವ ಸಂಕಷ್ಟಕ್ಕೆ ಸೂಕ್ತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ನಡೆಯುತ್ತಿರುವ ಗ್ರೌಂಡ್ ಟ್ರೂಥಿಂಗ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ರಾಜ್ಯದಲ್ಲಿ ಸಂಭವಿಸಿರುವ ನಷ್ಟ ಹಾಗೂ ಅಗತ್ಯ ಪರಿಹಾರದ ಸಮಗ್ರ ಮಾಹಿತಿಯನ್ನು ಒಳಗೊಂಡ ಅಂತಿಮ ಮನವಿ ಸಿದ್ಧಪಡಿಸಲಾಗುವುದು ಎಂದರು. ಇದೇ ಸೆಪ್ಟೆಂಬರ್ 30ಕ್ಕೆ ಮುಂಗಾರು ಅವಧಿ ಮುಕ್ತಾಯವಾದ ನಂತರ ಅಕ್ಟೋಬರ್ ಮೊದಲ ವಾರದಲ್ಲೇ ಅಂತಿಮ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಜ್ಯಕ್ಕೆ ಅಗತ್ಯವಿರುವ ಪರಿಹಾರ ಒದಗಿಸುವಂತೆ ಕೋರಲಾಗುವುದು ಎಂದು ಸಚಿವರು ಹೇಳಿದರು. 2030 ವೇಳೆಗೆ ರಾಜ್ಯವನ್ನು ಸಂಪೂರ್ಣ ರೇಬೀಸ್ ಮುಕ್ತ ರಾಜ್ಯವನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಪಶುಸಂಗೋಪನಾ ಇಲಾಖೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ ವಿಶ್ವ ರೇಬೀಸ್ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರೇಬೀಸ್ ಮಾರಣಾಂತಿಕ ರೋಗವಾಗಿದ್ದು ರೋಗ ಬರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಮತ್ತು ಸೋಂಕಿತ ಪ್ರಾಣಿಗಳ ಕಚ್ಚುವಿಕೆಯಿಂದ ರಕ್ಷಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಎಂದರು. ರೇಬೀಸ್ ಮುಕ್ತ ಸಮಾಜ ನಿರ್ಮಾಣದ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯಾದ್ಯಂತ ಒಟ್ಟು 1,00,000 ಸಾಕು ನಾಯಿಗಳಿಗೆ ಉಚಿತವಾಗಿ ರೇಬೀಸ್ ಲಸಿಕೆ ನೀಡುವ ಗುರಿಯನ್ನು ಪಶುಪಾಲನಾ ಇಲಾಖೆ ಹೊಂದಿದೆ. ಮಕ್ಕಳು ನಾಯಿಗಳೊಂದಿಗೆ ಹೆಚ್ಚು ಬೆರೆಯುವುದರಿಂದ ಅವರು ಈ ರೋಗಕ್ಕೆ ತುತ್ತಾಗುವ ಅಪಾಯ ಹೆಚ್ಚು. ಈಗಾಗಲೇ 7,200 ಶಾಲಾ ಕಾಲೇಜುಗಳಲ್ಲಿ ಸುಮಾರು 5,00,000 ವಿದ್ಯಾರ್ಥಿಗಳು ಹಾಗೂ 32,000 ಶಿಕ್ಷಕರಿಗೆ ರೇಬೀಸ್ ಕುರಿತು ಅರಿವು ಮೂಡಿಸಲಾಗಿದೆ ಎಂದು ಸಚಿವರು ಹೇಳಿದರು. ನಗರಗಳ ನೈರ್ಮಲ್ಯ ಹಾಗೂ ಸಾರ್ವಜನಿಕರಿಗೆ ಅಗತ್ಯ ನಾಗರಿಕ ಸೇವೆಗಳನ್ನು ಸಮರ್ಪಕವಾಗಿ ಒದಗಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರಸಭೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ನಗರ ಸ್ವಚ್ಛತೆಯಲ್ಲಿ ಪೌರಕಾರ್ಮಿಕರ ಪಾತ್ರ ಪ್ರಮುಖವಾಗಿದ್ದು ಅವರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ವಾರ್ಡ್ಗಳಲ್ಲಿ ನಾಗರಿಕರಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದರು. ಪ್ರಾಥಮಿಕ ಹಂತದಲ್ಲಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ 200 ಬೆಡ್ಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಸ್ಪತ್ರೆಗೆ 400 ಹೆಚ್ಚುವರಿ ಬೆಡ್ಗಳ ಬೇಡಿಕೆ ಇತ್ತು. ಆ ಪೈಕಿ ಸರ್ಕಾರ 200 ಬೆಡ್ಗಳಿಗೆ ಮಂಜೂರಾತಿ ನೀಡಿದೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ದೊರೆಯುತ್ತಿರುವುದರಿಂದ ಇಲ್ಲಿ ಬೇಡಿಕೆಯೂ ಹೆಚ್ಚುತ್ತಿದೆ ಎಂದರು. ಮಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಘೋಷಣೆಯಾದ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಸ್ವನಿಧಿ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2020 ಆರಂಭಿಸಲಾದ ಪಿಎಂ ಸ್ವನಿಧಿ ಯೋಜನೆ ಕಡಿಮೆ ಅಥವಾ ಔಪಚಾರಿಕ ಸಾಲದ ಸೌಲಭ್ಯವಿಲ್ಲದ ಬೀದಿಬದಿ ವ್ಯಾಪಾರಿಗಳಿಗೆ ಪೂರಕ ಅಲ್ಪಾವಧಿ ಸಾಲ ನೀಡುವ ಯೋಜನೆಯಾಗಿದೆ. ಆ ಮೂಲಕ ಅವರನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ತರುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿ ಆಗಸ್ಟ್ 2026 ಹೊತ್ತಿಗೆ 78,00,000 ಹೆಚ್ಚು ವ್ಯಾಪಾರಿಗಳು 19,171 ಕೋಟಿಗೂ ಹೆಚ್ಚು ಸಾಲ ಪಡೆದಿದ್ದು, ಯಶಸ್ವಿ ಮರುಪಾವತಿಯು ಕ್ರಮೇಣ ದೊಡ್ಡ ದುಡಿಯುವ ಬಂಡವಾಳವಾಗಿ ಪರಿವರ್ತನೆಯಾಗಲಿದೆ. 2023 2025 ಅವಧಿಯಲ್ಲಿ ಆದಾಯದ ಪ್ರಮಾಣವು ಸುಮಾರು 20% ಹೆಚ್ಚಳವಾಗಿದ್ದು, ಡಿಜಿಟಲ್ ಅಳವಡಿಕೆಯು ಯೋಜನೆಯ ಯಶಸ್ಸಿಗೆ ಕಾರಣವಾಗಿದೆ. ವ್ಯಾಪಾರಿಗಳು 875 ಕೋಟಿಗೂ ಹೆಚ್ಚು ವಹಿವಾಟುಗಳನ್ನು ಡಿಜಿಟಲ್ ವ್ಯವಸ್ಥೆಯ ಮೂಲಕ ನಡೆಸಿದ್ದು, 2026 ಮೇವರೆಗೆ 412 ಕೋಟಿ ಕ್ಯಾಶ್ ಬ್ಯಾಕ್ ಗಳಿಸಿದ್ದಾರೆ. ಸ್ವನಿಧಿ ಯೋಜನೆ ಬೀದಿಬದಿ ವ್ಯಾಪಾರಿಗಳನ್ನು ಕ್ರೆಡಿಟ್, ಡಿಜಿಟಲ್ ಸಾಮರ್ಥ್ಯ ಮತ್ತು ಬೆಳವಣಿಗೆಯ ಹಾದಿಯೊಂದಿಗೆ ಮಾನ್ಯತೆ ಪಡೆದ ಬೀದಿ ವ್ಯಾಪಾರಿಗಳಾಗಿ ಪರಿವರ್ತಿಸುತ್ತಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ಹೃದಯದ ಆರೋಗ್ಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ September 29 ವಿಶ್ವ ಹೃದಯ ದಿನ ಆಚರಿಸಲಾಗುತ್ತದೆ. ಆರೋಗ್ಯಕರ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳ ಮೂಲಕ ಹೃದಯ ರೋಗ ಮತ್ತು ಹೃದಯಾಘಾತದಿಂದ ಸಂಭವಿಸುವ ಅಕಾಲಿಕ ಮರಣಗಳನ್ನು ಕನಿಷ್ಠ 80% ತಪ್ಪಿಸಬಹುದಾಗಿದೆ. ವಿಶ್ವ ಹೃದಯ ಜಾಗೃತಿ ದಿನದ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಕೆಎಂಸಿ ಮಲ್ಟಿಡಿಸಿಪ್ಲಿನರಿ ರಿಸರ್ಚ್ ಯುನಿಟಿ ವಿಭಾಗದ ನೋಡಲ್ ಅಧಿಕಾರಿ ಡಾಕ್ಟರ್ ರಾಮ್ ಕೌಲ್ಗುಡ್ ಅವರು.
4: ನಮ್ಮ ವಿಭಾಗದಿಂದ ನಾವು ಇತ್ತೀಚೆಗೆ ಹೆಚ್ಚಾಗುತ್ತಿರುವಂತಹ ಹಾರ್ಟ್ ಅಟ್ಯಾಕ್ ಇದರ ಬಗ್ಗೆ ಸಂಶೋಧನೆ ಮಾಡಿದ್ದೇವೆ. ಇದರಲ್ಲಿ ಕಂಡುಕೊಂಡಂತಹ ಮಹತ್ವದ ಅಂಶಗಳೆಂದ್ರೆ ನಮ್ಮ ಬದಲಾಗುತ್ತಿರುವ ಶಾರೀರಿಕ ಚಟುವಟಿಕೆ ಮತ್ತು ಆಹಾರ ಪದ್ಧತಿ, ಈ ರೀತಿ ಹೃದಯಾಘಾತ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣಗಳ ಆಗ್ಯಾವ. ಮಿತವಾದ ಆಹಾರ ಸೇವನೆ, ಕೊಬ್ಬಿನ ಪದಾರ್ಥಗಳನ್ನು ಹೆಚ್ಚು ತಿನ್ನದೇ ಇರುವುದು, ಪಾಶ್ಚಾತ್ಯ ಆಹಾರ ಪದ್ಧತಿಗಳನ್ನ ದೂರ ಇರುವುದು, ಮಿತವಾದ ಆಹಾರ ಸೇವನೆ ಮಾಡುವುದು ಹಾಗೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು, ಸರಿಯಾಗಿ ನಿದ್ರೆ ಮಾಡುವುದು, ಈ ಅಂಶಗಳನ್ನು ಅಳವಡಿಸಿಕೊಂಡಲ್ಲಿ ಹೃದಯಾಘಾತ ತಡಿಲಿಕ್ಕೆ ಸಾಧ್ಯ.
3: ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಪ್ರೀ ಪ್ರೆಗ್ನೆನ್ಸಿ ಕೇರ್ ಯೂನಿಟ್ಗಳನ್ನು ರಾಜ್ಯದಲ್ಲಿ ಆರಂಭಿಸುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ. ಗರ್ಭಧಾರಣೆಯಾಗುವ ಮುನ್ನವೇ ಮಹಿಳೆಯ ಆರೋಗ್ಯ ಸ್ಥಿತಿಯನ್ನು ಪರಿಶೀಲಿಸಿ ಸಂಭವನೀಯ ಅಪಾಯಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ರೂಪಿಸಲಾಗುತ್ತಿರುವ ಈ ಯೋಜನೆಯಡಿ ಮಾತೃ ಮರಣಕ್ಕೆ ಕಾರಣವಾಗಬಹುದು ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡುವ ಮೂಲಕ ಗರ್ಭಧಾರಣೆ ಮತ್ತು ಹೆರಿಗೆ ಸಂದರ್ಭದಲ್ಲಿನ ಅಪಾಯಗಳನ್ನು ಕಡಿಮೆ ಮಾಡಲು ಯೋಜಿಸಲಾಗಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ 4 ದಿನಗಳ ಕೃಷಿ ಮೇಳ ನಿನ್ನೆ ಸಂಪನ್ನಗೊಂಡಿತು. ರಾಜ್ಯದ ವಿವಿಧೆಡೆಯಿಂದ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಮೇಳಕ್ಕೆ ಭೇಟಿ ನೀಡಿದರು. ಕೃಷಿ ಪರಿಕರ, ಯಂತ್ರೋಪಕರಣ, ಗೃಹೋಪಯೋಗಿ ವಸ್ತುಗಳು ಮೇಳದಲ್ಲಿ ಮಾರಾಟಕ್ಕಿದ್ದರೆ ಜಾನುವಾರು ಪ್ರದರ್ಶನ, ಫಲಪುಷ್ಪ ಪ್ರದರ್ಶನ, ಕೃಷಿ ತಂತ್ರಜ್ಞಾನ ಪ್ರಾತ್ಯಕ್ಷಿಕೆ ಮೇಳಗಳು ಕೃಷಿ ಮೇಳದ ಆಕರ್ಷಣೆಯಾಗಿದ್ದವು. 4 ದಿನ ಮೇಳಕ್ಕೆ ಭೇಟಿ ನೀಡಿದ ರೈತರು, ರೈತ ಮಹಿಳೆಯರು ಕೃಷಿಗೆ ಸಂಬಂಧಿಸಿದ ಹಲವು ಮಾಹಿತಿಗಳನ್ನು ಪಡೆದರು. ಈ ಬಾರಿಯ ಕೃಷಿ ಮೇಳದಲ್ಲಿ 983 ಕ್ವಿಂಟಲ್ ಬಿತ್ತನೆ ಬೀಜ ಮಾರಾಟವಾಗಿದ್ದು, ಜೋಳ 422, ಕಡಲೆ 263, ಗೋಧಿ 114, ಕುಸುಬೆ 115, ಮೆಕ್ಕೆಜೋಳ 6, ಸಿರಿಧಾನ್ಯ 6.5 ಮತ್ತು ತರಕಾರಿ 2.69 ಕ್ವಿಂಟಲ್ ಬೀಜ ಮಾರಾಟವಾಗಿವೆ ಎಂದು ವಿಶ್ವವಿದ್ಯಾಲಯದ ಮೂಲಗಳು ತಿಳಿಸಿವೆ. ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೊಂಡಿರುವ ವಿಬಿಜಿ ರಾಮ್ಜಿ ಯೋಜನೆ ರಾಯಚೂರು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. 2026-27 ಸಾಲಿನಲ್ಲಿ ಜಿಲ್ಲೆಗೆ ನಿಗದಿಪಡಿಸಿರುವ 1,15,00,000 ಮಾನವ ದಿನಗಳ ಸೃಜನೆ ಗುರಿಯ ಪೈಕಿ July 1 ಇಲ್ಲಿಯವರೆಗೆ 18,06,207 ಮಾನವ ದಿನಗಳನ್ನು ಸೃಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿ ಸಂಕಷ್ಟಕ್ಕೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ನಿರಂತರ ಕಾರ್ಯನಿರ್ವಹಣೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 2030 ವೇಳೆಗೆ ರಾಜ್ಯವನ್ನು ಸಂಪೂರ್ಣ ರೇಬೀಸ್ ಮುಕ್ತವಾಗಿಸುವ ಗುರಿ, ಪಶುಸಂಗೋಪನಾ ಇಲಾಖೆ ಸಚಿವರ ಹೇಳಿಕೆ. ತಾಯಿ ಮಗುವಿನ ರಕ್ಷಣೆ, ಪ್ರೀ ಪ್ರೆಗ್ನೆನ್ಸಿ ಕೇರ್ ಯೂನಿಟ್ ಆರಂಭಿಸುವ ಕುರಿತು ಸರ್ಕಾರದ ಚಿಂತನೆ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಹೃದಯದ ಆರೋಗ್ಯ ಮತ್ತು ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

0: ತುಂಬೆಳಗನೇಸರ ನಗೆ ಮೊಗವ ಹೊತ್ತಾಗ,
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
2: ಎದೆ ತುಂಬಿ ಹಾಡಿದೆನು ಬಂದು ನಾನು,
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ,
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3ರಲ್ಲಿ.
4: ಭಾವಸ್ಪಂದನಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಆತ್ಮೀಯತೆ ಸರಳತೆಯೇ ಮೂರ್ತಿವೆತ್ತಂತೆ ಸದಾ ನಮ್ಮ ಮುಂದೆ ಕಂಗೊಳಿಸಿದ್ದು ಸಹೃದಯಿ ಕಸ್ತೂರಿ ಶಂಕರ್, ಕನ್ನಡದ ಸುಪ್ರಸಿದ್ಧ ಗಾಯಕಿ. ಇವತ್ತು ನಾವು ಮಾತಾಡ್ತಾ ಇರೋದು ಕಸ್ತೂರಿ ಶಂಕರ್ ಅವ್ರ ಬಗ್ಗೆ. ಅವರು ಹುಟ್ಟಿದ್ದು 1950 ನವೆಂಬರ್ 1 ಮೈಸೂರಲ್ಲಿ ಹುಟ್ಟುತ್ತಾರೆ, ಅಂದರೆ ರಾಜ್ಯೋತ್ಸವ ದಿನ. ಇವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರಾದರೂ ಒಳ್ಳೆ ಬರಹಗಾರರು ಆದ ಜಿ ಸಿ ಶಂಕರಪ್ಪ ಅವರು. ತಾಯಿ ಗಿರಿಜಾ ಶಂಕರ್ ಅಪ್ಪಟ ಗಾಂಧಿವಾದಿಯಾಗಿದ್ದ ಇವರ ತಂದೆ ಕಸ್ತೂರ್ಬಾ ಗಾಂಧಿಯವರ ನೆನಪಿನಲ್ಲಿ ಮಗಳಿಗೆ ಕಸ್ತೂರಿ ಅಂತ ಹೆಸರಿಟ್ರಂತೆ. ಕಸ್ತೂರಿ ಶಂಕರ್ ಅವರ ಪತಿ ಶಂಕರ್ ಅವರು ಕಳೆದ ಶತಮಾನದ ಮಹಾನ್ ಸಂಗೀತಗಾರರು ಮತ್ತು ಒಂದು ಮ್ಯೂಸಿಕಲ್ ಕಂಪನಿಯ ಸ್ಥಾಪಕರು ಕೂಡ ಆಗಿದ್ದರು. ಕಸ್ತೂರಿಯವರು ಚಿಕ್ಕ ವಯಸ್ಸಿಂದಲೇ ಭಕ್ತಿಗೀತೆಗಳನ್ನು ಇವರ ತಂದೆಯವರು ರಚಿಸಿದ್ದ ಭಕ್ತಿಗೀತೆಗಳನ್ನು ಹಾಡ್ತಿದ್ರಂತೆ. ಈ ಹೊತ್ತಿನಲ್ಲಿ ಕಸ್ತೂರಿ ಶಂಕರ್ ಅವರ ಬಗೆಗಿನ ಮಾತುಕತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನಿರ್ತೀನಿ. ನಿಮ್ ಜೊತೆಯಾಗಿರೋದು ನಾನು ಮಾಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: 2019 2026 ಪರಾರಿಯಾಗಿದ್ದ 288 ಅಪರಾಧಿಗಳು ವಿದೇಶಗಳಿಂದ ಭಾರತಕ್ಕೆ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರೈತರ ಆದಾಯ ಹೆಚ್ಚಳಕ್ಕೆ ದತ್ತಾಂಶ ಆಧಾರಿತ ಯೋಜನೆ ಅಳವಡಿಸಿಕೊಳ್ಳುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ 2ನೇ ಕಮಾಂಡರ್ಗಳ ಸಮ್ಮೇಳನ. ಹಾಗೂ ಏಷ್ಯನ್ ಗೇಮ್ಸ್ ಗೆಲುವಿನ ಓಟ ಮುಂದುವರೆಸಿದ ಭಾರತ, ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಕ್ರೀಡಾಪಟುಗಳಿಂದ ಪದಕ ಬೇಟೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಅನುಸರಿಸುತ್ತಿದೆ. 2019 ಪರಾರಿಯಾಗಿದ್ದ 288 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ.

0: ನವದೆಹಲಿಯಲ್ಲಿ ಪ್ರಹಾರ್ ಭಯೋತ್ಪಾದನೆ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರ ಕುರಿತ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತ ಘಟನೆಗಳ ನಿರಂತರ ವಿಶ್ಲೇಷಣೆ ನಡೆಸಿ ಮುಂದಿನ 10 ವರ್ಷಗಳಿಗೂ ಪರಿಣಾಮಕಾರಿ ಪ್ರಹಾರ್ ಕಾರ್ಯತಂತ್ರ ರೂಪಿಸುವ ಅಗತ್ಯವಿದೆ. ಪೊಲೀಸ್ ಠಾಣೆ ಮಟ್ಟದವರೆಗೂ ಈ ಕಾರ್ಯತಂತ್ರವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಕರೆ ನೀಡಿದರು. ಸಮ್ಮೇಳನದಲ್ಲಿ ಭಯೋತ್ಪಾದನೆ ತಡೆ, ತ್ವರಿತ ಪ್ರತಿಕ್ರಿಯೆ, ಆಂತರಿಕ ಸಾಮರ್ಥ್ಯಗಳ ಬಲವರ್ಧನೆ, ಮಾನವ ಹಕ್ಕುಗಳ ರಕ್ಷಣೆ, ಭಯೋತ್ಪಾದನೆಗೆ ಪೂರಕ ಪರಿಸ್ಥಿತಿಗಳ ನಿರ್ಮೂಲನೆ, ಅಂತಾರಾಷ್ಟೀಯ ಸಹಕಾರ ಮತ್ತು ಪುನಶ್ಚೇತನ ಹಾಗೂ ಸ್ಥಿತಿಸ್ಥಾಪಕತೆ ಸೇರಿದಂತೆ 7 ಪ್ರಮುಖ ಅಂಶಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ವಿದೇಶದಲ್ಲಿರುವ ಪರಾರಿಯಾಗಿರುವ ಅಪರಾಧಿಗಳನ್ನು ಭಾರತಕ್ಕೆ ಕರೆತರಲು ಪ್ರಯತ್ನಗಳನ್ನು ತ್ವರಿತಗೊಳಿಸಲು ಸಹಾಯಕವಾಗುವ ನಿಟ್ಟಿನಲ್ಲಿ ನೂತನ ಪೋರ್ಟಲ್ಗೆ ಸಚಿವ ಅಮಿತ್ ಶಾ ಚಾಲನೆ ನೀಡಿದರು. ಸಮನ್ವಯದ ಯೋಜನೆ, ವೈಜ್ಞಾನಿಕ ಮೌಲ್ಯಮಾಪನ ಮತ್ತು ಕ್ಷೇತ್ರ ಮಟ್ಟದ ನಿಕಟ ಮೇಲ್ವಿಚಾರಣೆಯ ಮೂಲಕ ಹಿಂಗಾರು ಹಂಗಾಮಿನ ಸಿದ್ದತೆಗಳನ್ನು ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕೃಷಿ ಸಮ್ಮೇಳನ ರಬಿ ಅಭಿಯಾನ 2026 ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಬದಲಾವಣೆ, ತೀವ್ರ ಮಳೆ ಮತ್ತು ನೀರಿನ ಕೊರತೆಯಂತಹ ಸವಾಲುಗಳ ನಡುವೆ ಆಹಾರ ಭದ್ರತೆ ಹಾಗೂ ರೈತರ ಆದಾಯ ಹೆಚ್ಚಳಕ್ಕೆ ಸಾಂಪ್ರದಾಯಿಕ ವಿಧಾನಗಳ ಬದಲಾಗಿ ದತ್ತಾಂಶ ಆಧಾರಿತ ಯೋಜನೆ ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಬಲವಾದ ಸಮನ್ವಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಬೆಳೆಗಳನ್ನು ಉತ್ತೇಜಿಸುವಂತೆ, ವಿಶೇಷವಾಗಿ ಭತ್ತದ ಕೃಷಿಯ ನಂತರ ಖಾಲಿ ಉಳಿಯುವ ಭೂಮಿಯಲ್ಲಿ ಇವುಗಳನ್ನು ಬೆಳೆಯುವಂತೆ ಸಚಿವರು ಸಲಹೆ ನೀಡಿದರು. ರಸಗೊಬ್ಬರಗಳ ಅತಿಯಾದ ಬಳಕೆಯು ಕೃಷಿ ವೆಚ್ಚವನ್ನು ಹೆಚ್ಚಿಸುವುದಲ್ಲದೆ ಮಣ್ಣಿನ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. ಹಾಗಾಗಿ ರಸಗೊಬ್ಬರಗಳ ಸಮತೋಲಿತ ಬಳಕೆಯ ಅಗತ್ಯವಿದೆ ಎಂದರು. ಪ್ರತಿ ರಾಜ್ಯದಲ್ಲಿಯೂ ಬೆಳೆ ಪರಿಸ್ಥಿತಿ, ಬಿತ್ತನೆಯ ಪ್ರಗತಿ, ಕೀಟ ಮತ್ತು ರೋಗಗಳ ಬಾಧೆ ಹಾಗೂ ಮಾರುಕಟ್ಟೆ ದರಗಳ ಬಗ್ಗೆ ಸಾಪ್ತಾಹಿಕ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ ಅಕ್ಟೋಬರ್ 5 ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜಿ20 ವಾಣಿಜ್ಯ ಸಚಿವರ ಸಭೆಯಲ್ಲಿ ಭಾಗವಹಿಸಲಿರುವ ಅವರು ವಿವಿಧ ದೇಶಗಳ ವಾಣಿಜ್ಯ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಅಮೆರಿಕ ದ್ವಿಪಕ್ಷೀಯ ವಾಣಿಜ್ಯ ಒಪ್ಪಂದವನ್ನು ಮುಂದುವರೆಸುವುದು ಹಾಗೂ ಮಧ್ಯಂತರ ಒಪ್ಪಂದವನ್ನು ಅಂತಿಮಗೊಳಿಸುವ ಕುರಿತು ಅಮೆರಿಕದ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಚರ್ಚಿಸಲಿದ್ದಾರೆ. ಪ್ರಮುಖ ಅಮೆರಿಕನ್ ಕಂಪನಿಗಳ ಮುಖ್ಯಸ್ಥರು, ಉದ್ಯಮಿಗಳು ಮತ್ತು ನವೋದ್ಯಮಗಳ ಪ್ರತಿನಿಧಿಗಳೊಂದಿಗೂ ಸಚಿವರು ಸಭೆ ನಡೆಸಲಿದ್ದಾರೆ. ಭಾರತದಲ್ಲಿ ಹೂಡಿಕೆ ಮತ್ತು ಉತ್ಪಾದನೆಗೆ ಇರುವ ಅವಕಾಶಗಳನ್ನು ಅವರು ಪ್ರಸ್ತಾಪಿಸಲಿದ್ದಾರೆ. ಇದೇ ವೇಳೆ ಭಾರತೀಯ ಸಮುದಾಯವನ್ನು ಪ್ರತಿನಿಧಿಸುವ ವೃತ್ತಿಪರ ಸಂಘಟನೆಗಳೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಂವಾದ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ 2ನೇ ಕಮಾಂಡರ್ಗಳ ಸಮ್ಮೇಳನ ನಡೆಯಲಿದೆ. 3 ದಿನಗಳ ಸಮ್ಮೇಳನದಲ್ಲಿ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ಕಾರ್ಯಾಚರಣೆ ಮತ್ತು ವಲಯ ಕಮಾಂಡರ್ಗಳು ಭಾಗವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಸೇನಾ ಕಾರ್ಯತಂತ್ರದ ಮಟ್ಟದಲ್ಲಿ ನೌಕಾಪಡೆಯ ಕಾರ್ಯಾಚರಣಾ ಸನ್ನದ್ದತೆಯನ್ನು ಸಮಗ್ರವಾಗಿ ಪರಿಶೀಲಿಸಲಾಗುವುದು. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಇಂಧನ ಭದ್ರತೆ ಸೇರಿದಂತೆ ಭಾರತದ ಸಾಗರ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ನೌಕಾಪಡೆಯ ಕೊಡುಗೆಯ ಬಗ್ಗೆಯೂ ಚರ್ಚಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸಮ್ಮೇಳನದ ಉದ್ಘಾಟನಾ ದಿನವಾದ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕಮಾಂಡರ್ಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದೇ ವೇಳೆ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಹಾಗೂ ಭೂಸೇನಾ ಮುಖ್ಯಸ್ಥರು ನೌಕಾಪಡೆ ಕಮಾಂಡರ್ಗಳೊಂದಿಗೆ ಸಂವಾದ ನಡೆಸಿ 3 ರಕ್ಷಣಾ ಪಡೆಗಳ ನಡುವಿನ ಸಮನ್ವಯ ಮತ್ತು ಏಕೀಕರಣವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ

ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತ ಒಂದು ನೋಟ ಇಲ್ಲಿದೆ. 2021 ಪ್ರಾರಂಭವಾದ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಸ್ಪಷ್ಟ ದಾಖಲೆಗಳಿಲ್ಲದ ಭೂಮಿ ಸುಲಭವಾಗಿ ಆರ್ಥಿಕ ಆಸ್ತಿಯಾಗಲು ಸಾಧ್ಯವಿಲ್ಲ. ಹಾಗಾಗಿ ಗ್ರಾಮಗಳಲ್ಲಿ ಜನಸಂಖ್ಯೆಯ ಪ್ರದೇಶಗಳ ಹೆಚ್ಚಿನ ನಿಖರತೆಯ ನಕ್ಷೆಯು ಕಾನೂನುಬದ್ದವಾಗಿ ಗುರುತಿಸಲ್ಪಟ್ಟ ಆಸ್ತಿ ದಾಖಲೆಗಳನ್ನು ಸೃಷ್ಟಿಸುತ್ತದೆ, ಗಡಿಗಳನ್ನು ಸ್ಪಷ್ಟಪಡಿಸುತ್ತದೆ ಹಾಗೂ ವಿವಾದಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಮೀಕ್ಷೆಗಳು 5 ಸೆಂಟಿಮೀಟರ್ ವರೆಗಿನ ನಿಖರತೆಯನ್ನು ಸಾಧಿಸಬಹುದು. 2026 ಆಗಸ್ಟ್ ಹೊತ್ತಿಗೆ 330,000 ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 197,000 ಗ್ರಾಮಗಳಿಗೆ 3,24,00,000 ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದ್ದು 2,72,00,000 ಆಸ್ತಿ ಮಾಲೀಕರಿಗೆ ವಿತರಿಸಲಾಗಿದೆ. ಈ ರೂಪಾಂತರವು ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಪದಕಗಳನ್ನು ಗೆಲ್ಲುವ ತನ್ನ ಓಟವನ್ನು ಮುಂದುವರೆಸಿದೆ. ಪುರುಷರ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತ 2 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಯಶ್ವೀರ್ ಸಿಂಗ್ 85.72 ಮೀಟರ್ಗಳ ವೈಯಕ್ತಿಕ ಶ್ರೇಷ್ಠ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರೆ ರೋಹಿತ್ ಯಾದವ್ 84.35 ಮೀಟರ್ಗಳ ಎಸೆತದೊಂದಿಗೆ ಕಂಚಿನ ಪದಕ ಪಡೆದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಶ್ರೀಶಂಕರ್ ಮುರಳಿ 8.07 ಮೀಟರ್ಗಳ ಅತ್ಯುತ್ತಮ ಸಾಧನೆಗಳೊಂದಿಗೆ ಬೆಳ್ಳಿ ಪದಕ ಗೆದ್ದರು. ಪುರುಷರ 1,500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಗುಲ್ವೀರ್ ಸಿಂಗ್ ಕೂಡ ಮತ್ತೊಂದು ಬೆಳ್ಳಿ ಪದಕವನ್ನು ತಮ್ಮ ಖಾತೆಗೆ ಸೇರಿಸಿಕೊಂಡರು. ಅವರು ಈ ಮೊದಲು ಪುರುಷರ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ವಿಜೇತರಾಗಿದ್ದರು. ಶೂಟಿಂಗ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. 21 ವರ್ಷದ ಭಾರತೀಯ ಶೂಟರ್ 38 ಅಂಕಗಳೊಂದಿಗೆ 2ನೇ ಸ್ಥಾನ ಪಡೆದರು. ಮಹಿಳೆಯರ 5,000 ಮೀಟರ್ ಓಟದಲ್ಲಿ ಪರುಲ್ ಚೌಧರಿ ಈ ಕ್ರೀಡಾಕೂಟದ ತಮ್ಮ 2ನೇ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಅವರು ಈ ಹಿಂದೆ ಮಹಿಳೆಯರ 3,000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ 3ನೇ ಸ್ಥಾನ ಪಡೆದಿದ್ದರು. ವಿದ್ಯಾರಾಮರಾಜ್ ಕೂಡ ಮಹಿಳೆಯರ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದರು. ಜೊತೆಗೆ ಹೊಸ ರಾಷ್ಟೀಯ ದಾಖಲೆಯನ್ನು ನಿರ್ಮಿಸಿದರು. ಅವರು 54.75 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ 3ನೇ ಸ್ಥಾನ ಪಡೆದರು. ಕುರಾಶ್ ಸ್ಪರ್ಧೆಯ ಮಹಿಳೆಯರ 78 ಕೆಜಿ ವಿಭಾಗದಲ್ಲಿ ಪಿಂಕಿ ಬಲ್ಹಾರ 3ನೇ ಸ್ಥಾನ ಪಡೆಯುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕ ತಂದುಕೊಟ್ಟರು. ಇನ್ನೊಂದೆಡೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡ ಮೈದಾನಕ್ಕಿಳಿಯದೆಯೇ ಸೆಮಿಫೈನಲ್ಗೆ ಪ್ರವೇಶಿಸಿತು. ಪ್ರಸ್ತುತ ಭಾರತ ಏಷ್ಯನ್ ಗೇಮ್ಸ್ನ ಪದಕ ಪಟ್ಟಿಯಲ್ಲಿ 12ನೇ ಸ್ಥಾನದಲ್ಲಿದ್ದು ಒಟ್ಟು 45 ಪದಕಗಳನ್ನು ಗೆದ್ದಿದೆ. ಇದರಲ್ಲಿ 4 ಚಿನ್ನ, 20 ಬೆಳ್ಳಿ ಮತ್ತು 21 ಕಂಚು ಸೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 2019-2026 ಪರಾರಿಯಾಗಿದ್ದ 288 ಅಪರಾಧಿಗಳನ್ನು ವಿದೇಶಗಳಿಂದ ಭಾರತಕ್ಕೆ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರೈತರ ಆದಾಯ ಹೆಚ್ಚಳಕ್ಕೆ ದತ್ತಾಂಶ ಆಧಾರಿತ ಯೋಜನೆ ಅಳವಡಿಸಿಕೊಳ್ಳುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ 2ನೇ ಕಮಾಂಡರ್ಗಳ ಸಮ್ಮೇಳನ. ಹಾಗೂ ಏಷ್ಯನ್ ಗೇಮ್ಸ್ ಗೆಲುವಿನ ಓಟ ಮುಂದುವರೆಸಿದ ಭಾರತ, ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಕ್ರೀಡಾಪಟುಗಳಿಂದ ಪದಕ ಬೇಟೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಕ್ಕೆ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಮ್ಯೂಸಿಕಲ್ ಇಯರ್ಸ್ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತಿನ ಭಾವಸ್ಪಂದನದಲ್ಲಿ ನಾವು ಮಾತಾಡ್ತಾ ಇರೋದು ಕಸ್ತೂರಿ ಶಂಕರ್ ಅವರ ಬಗ್ಗೆ. ಕಸ್ತೂರಿ ಶಂಕರ್ ಅವರ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಎಲ್ಲೋ ದೂರದಿ ಜಿನುಗುವ ಹನಿಗಳೇ ಬನ್ನಿ ಬನ್ನಿ ಬಿರುಮಳೆಯಾಗಿ ತುಂಬಿ ತುಳುಕಲಿ ಬತ್ತಿದ ಹೊಳೆಕೆರೆ ಹೊಸ ಹಸುರೇಳಲಿ ನವರಾಗಿ ಅನ್ನೋ ಹಾಡಿಗೆ ಕಸ್ತೂರಿ ಶಂಕರ್ ಅವರು ನೀಡಿರೋ ಅಂತರ್ಮುಖತೆ ಅನ್ನೋ ಒಂದು ಅಂತರ್ಧ್ವನಿ ಮತ್ತು ಬಹಿರ್ಮುಖತೆಯ ಸೌಂದರ್ಯ, ಈ ಧ್ವನಿಗಳು ಪ್ರತಿ ಸಲ ಕೇಳುವಾಗಲೂ ಒಂಥರ ಬೇರೆ ಬೇರೆ ಭಾವನೆಗಳನ್ನು ನಮ್ಮ ಮನಸ್ಸಲ್ಲಿ ತುಂಬುತ್ತೆ. ಎಲ್ಲೋ ದೂರದಿ ಚಿಕ್ಕ ಗೆಜ್ಜೆಗಳ ಕಟ್ಟಿ ನರ್ತಿಸುವ ಹೆಜ್ಜೆಗಳೇ ಬನ್ನಿ, ನನ್ನೆದೆಗೆ ಲಾಸ್ಯವನ್ನಾಡಿರಿ ಚಿಮ್ಮಲಿ ಒಲವಿನ ಬುಗ್ಗೆಗಳೇ ಅಂತ ಹಾಡಿನ ಕೊನೆಯ ಚರಣನ ಹಾಡು ಕಸ್ತೂರಿ ಶಂಕರ್ ಅವರ ಧ್ವನಿ ಮಧುರತೆ ಅಪೂರ್ವವಾದದ್ದು ಅಂತಲೇ ಹೇಳಬಹುದು.

0: ಸಮಯ 7:54. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸುಗಮ ಸಂಗೀತದಲ್ಲೊಂದು ಕ್ರಾಂತಿ ಅನ್ನೋ ಹಾಗೆ ಮೈಸೂರು ಅನಂತಸ್ವಾಮಿಯವರ ರಾಗ ಸಂಯೋಜನೆಯಲ್ಲಿ ಮೂಡಿ ಬಂದ ಅನೇಕ ಗೀತೆಗಳು, ಅದು ನಾನು ಬಡವಿ ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಗೀತೆಗೆ ಧ್ವನಿಯಾದವರು ಕಸ್ತೂರಿ ಶಂಕರ್. ನವೋದಯದ ಕಿರಣ ಲೀಲೆ, ಬಂದ ಚೈತ್ರದ ಹಾದಿ ತೆರೆದಿದ್ದೆ, ಶ್ರುತಿ ಸುಖ ನಿನದೆ, ಈ ಕಂಗಳು ನನವು, ಈ ಗೀತೆಗಳು ಕೂಡ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ತುಂಬಾ ಪ್ರಖ್ಯಾತವಾದವು. ಕಸ್ತೂರಿ ಶಂಕರ್ ಅವರಿಗೆ ಕನ್ನಡದ ಸುಗಮ ಸಂಗೀತದ ಬಗ್ಗೆ ಕಾಳಿಂಗರಾಯರ ಗೀತೆಗಳು ತುಂಬಾ ಇಷ್ಟ ಆಗ್ತಿತ್ತಂತೆ. ಸ್ವಯಂ ಅನಂತಸ್ವಾಮಿ ಅವರಿಗೆ ಕನ್ನಡದಲ್ಲಿ ಸುಗಮ ಸಂಗೀತ ಹಾಡಕ್ಕೆ ಪ್ರೇರಕರಾದರಂತೆ. ಸಿನಿಮಾದಲ್ಲೂ ಕೂಡ ಸಾಕಷ್ಟು ಗೀತೆಗಳನ್ನು ಹಾಡಿದ್ರು ಕಸ್ತೂರಿ ಶಂಕರ್ ಅವರು. ಕಸ್ತೂರಿ ಶಂಕರ್ ಅವರ ವ್ಯಕ್ತಿತ್ವವೇ ಒಂದು ಗೌರವಪೂರ್ಣ ವ್ಯಕ್ತಿತ್ವ. ಸಾಕಷ್ಟು ವಿಷಯಗಳಲ್ಲಿ ಘನತೆಯನ್ನ ಮೆರೆದವರು ಕಸ್ತೂರಿ ಶಂಕರ್ ಅವರು. ಅವರ ಬಗ್ಗೆ ಇತ್ತು ಇವತ್ತಿನ ಮಾತುಕತೆ ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ನಿಮ್ ಜೊತೆಯಾಗಿದ್ದು ನಾನು ಮಾಧು ಚೈತ್ರ. ಕೇಳ್ತಾ ಇರಿ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ತಿಳಿತೆರೆ ಬನದಲ್ಲಿ ಆಹಾ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: LIC ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ LIC ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
1: LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ.
3: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ September 25 ರಾಜ್ಯಾದ್ಯಂತ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರನ್ನ ಹೀಗೆ ಸಿತ್ತಿದ್ಯಾ?
1: ಅಲ್ಲಿ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
2: ಅಯ್ಯೋ ಹೋಗಮ್ಮ, ಇದೊಂದು ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ಮ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
0: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೋಣ ಸೊಳ್ಳೆಗಳು ಕೂತು ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ ಅಲ್ವಾ?

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

ಸಮಯ ಸರಿಯಾಗಿ 8:33 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮದುವೆ ಮನೆನೋ ನಾಮಕರಣನೋ ಅಥವಾ ಮನೇಲಿ ಏನಾದರೂ ಶುಭ ಸಂದರ್ಭ ಇರಬಹುದು ಅಥವಾ ಏನೇ ಸಂದರ್ಭ ಇದ್ದು ಒಂದಷ್ಟು ಜನ ಸೇರ್ತಾರೆ ಅಂದಾಗ ಅಲ್ಲಿ ಒಂದಷ್ಟು ಹೆಚ್ಚಿಗೆ ಅಡುಗೆ ಮಾಡಿಸೋದು ಅಥವಾ ಇನ್ನೇನಾದರೂ ಏನು ವಿಶೇಷ ಸಂದರ್ಭಗಳು ಅಂದಾಗ ಊಟ ಮಾಡೋದು ಅಥವಾ ನಮಗೆ ಬೇಡ ಅನ್ನೋದನ್ನು ಎತ್ತಿ ಆಚೆ ಎಸೆಯೋದು ಇದೆಲ್ಲ ನಡೀತಾನೇ ಇರುತ್ತೆ. ಪ್ರತಿದಿನ ಇದನ್ನೆಲ್ಲ ನೋಡ್ತಾನೆ ಇರ್ತೀವಿ. ಆದರೆ ಅದೇ ಸಮಯಕ್ಕೆ ಅದೇ ಥರನೇ ಎಷ್ಟೊಂದು ಜನ ಊಟ ಇಲ್ಲದೆ ಪರದಾಡ್ತಿರ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿದ್ರೂ ಕೂಡ ಹೆಚ್ಚಿಗೆ ಆಯಿತು ನನಗೆ ಬೇಡ ಅನ್ನೋ ಕಾರಣಕ್ಕೆ ಎತ್ತಿ ಎಸ್ದಿರ್ತೀವಿ. ಅಥವಾ ಮನೇಲಿ ಜಾಸ್ತಿ ಅಡುಗೆ ಮಾಡಿ ಮಿಕ್ಕೋಗಿದೆ ಮಾರನೇ ದಿನ ಬೆಳಗ್ಗೆ ನಾವು ತಿನ್ನಲ್ಲ ಅನ್ನೋ ಕಾರಣಕ್ಕೆ ಎಸ್ದಿರ್ತೀವಿ. ಇದೆಲ್ಲ ಕಾರಣಕ್ಕೂ ಎಷ್ಟೊಂದು ಜನಕ್ಕೆ ಅವರು ತಿನ್ನೋ ಆಹಾರನ ನಾವು ಕಿತ್ಕೊಂಡು ಅದನ್ನು ವೇಸ್ಟ್ ಮಾಡ್ತಿದ್ದೀವಿ ಅಂತ ನಮಗೆ ಅರಿವಿರಬೇಕು. ಪ್ರತಿ ವರ್ಷ September 29 ಅಂದರೆ ಇವತ್ತು ಆಹಾರ ನಷ್ಟ ಮತ್ತು ತ್ಯಾಜ್ಯ ಕಡಿತದ ಬಗ್ಗೆ ಅಂತಾರಾಷ್ಟ್ರೀಯ ಜಾಗೃತಿ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಜಾಗೃತಿ ದಿನ ಇವತ್ತು. ಆಹಾರ ನಷ್ಟ ತುಂಬ ದೊಡ್ಡ ವಿಷಯ ಪ್ರಪಂಚದಲ್ಲಿ. ಯಾಕಂದರೆ ಎಷ್ಟೊಂದು ಪ್ರಾಣಿಗೆ ಪಕ್ಷಿಗೆ ಅಥವಾ ಮನುಷ್ಯರಿಗೆ ಊಟ ಇಲ್ಲದಿರೋ ಅಂಥ ಸಮಯದಲ್ಲಿ ಆಹಾರ ನಷ್ಟ ಆಗ್ತಿರೋದಂತೂ ಸುಳ್ಳಲ್ಲ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಪ್ರಕಾರ ಆಹಾರದ ನಷ್ಟ ಮತ್ತು ಆಹಾರದ ತ್ಯಾಜ್ಯವನ್ನು ಆಹಾರ ಸರಪಳಿಯಲ್ಲಿ ಅಂದರೆ ನೆಟ್ವರ್ಕಲ್ಲಿ ಆಹಾರದ ಪ್ರಮಾಣ ಅಥವಾ ಗುಣಮಟ್ಟದಲ್ಲಿನ ಇಳಿಕೆ ಅಂತ ಹೇಳ್ತಾರೆ. ಆಹಾರದ ನಷ್ಟ ಮತ್ತು ತ್ಯಾಜ್ಯದ ಸಮಸ್ಯೆ ಇದೆಯಲ್ಲ, ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಮತ್ತು ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕ್ರಮಗಳನ್ನು ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದು ಇವತ್ತಿನ ದಿನವಿಶೇಷ. ಮತ್ತೊಂದು ದಿನವಿಶೇಷವೂ ಇದೆ. ಇವತ್ತು ಹೃದಯ ಜಾಗೃತಿ ದಿನ. ಈ ದಿನದ ಬಗ್ಗೆ ನಾನು ಇವತ್ತು ಸಿನಿಚಿಟ್ಟೆಯಲ್ಲಿ ಮಾತಾಡ್ತೀನಿ. ಸಿನಿಚಿಟ್ಟೆಯಲ್ಲಿ ಹೃದಯದ ಗೀತೆಗಳನ್ನು ಕೇಳ್ತಾ ಹೃದಯದ ದಿನದ ಬಗ್ಗೆ ಮಾತಾಡ್ತೀನಿ. ಇದೀಗ ಸದ್ಯಕ್ಕೆ ಆಹಾರ ನಷ್ಟ ಮತ್ತು ತ್ಯಾಜ್ಯದ ಸಮಸ್ಯೆಯ ಬಗ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ನೀವು ನಮಗೆ ನಿಮ್ಮ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಹೊರಗಡೆ ಅಂತೂ ಬೆಂಗಳೂರಿನ ಈ ವೆದರಲ್ಲಿ ತುಂತುರು ತುಂತುರು ಮಳೆ ಹನಿ ಬೆಳಗ್ಗೆ ಬರುವಾಗ್ಲಿಂದ ಹಿಡಿದು ಆಕ್ಚುಲಿ ಮಧ್ಯರಾತ್ರಿಯಿಂದನೇ ಶುರುವಾಯಿತು. ತುಂತುರು ತುಂತುರು ಹನಿ ಬೀಳ್ತಾನೆ ಇದೆ. ಆ ಹನಿಗಳ ಜೊತೆ ಜೊತೆಯಲ್ಲೇ ನಮ್ಮ ಜೀವನನೂ ಸಾಗ್ತಾ ಇದೆ. ಹೊರಗಡೆ ಹೋಗೋರು ಹೊರಗಡೆ ಹೋಗ್ತಾನೆ ಇದ್ದಾರೆ, ಅವರವರ ಕೆಲಸಗಳು ಕಾರ್ಯಗಳು ನಡೀತಾನೆ ಇದೆ. ಅದರಲ್ಲಿ ಈ ಹಾಡುಗಳ ಜೊತೆಯಲ್ಲಿ ನಾವು ಕೂಡ ಸಾಗ್ತೀವಿ. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

ದಾರಿಯಲ್ಲಂತೂ ಎಲ್ಲರೂ ನೆನೆದು ನೆನೆದು ನೆನೆದು ನೆನೆದು ಹೋಗ್ತಾ ಇದ್ದಾರೆ, ಯಾಕಂದ್ರೆ ಮಳೆ ಹನಿಗಳು ಬೀಳ್ತಾನೆ ಇದ್ದಾವೆ. ಸ್ವಲ್ಪ ಬಿಡುವು ಕೊಟ್ಟರೆ ಸಾಕು, ನಮ್ಮ ನಮ್ಮ ಕೆಲಸಗಳಿಗೆ ಹೊರಟುಬಿಡೋಣಪ್ಪ, ಹೋಗಿ ಜಾಗ ಸೇರಿಕೊಂಡ್ರೆ ಸಾಕು ಅನ್ನೋ ಧಾವಂತದಲ್ಲಿ ಎಲ್ಲರೂ ಅವರವರ ಜಾಗಗಳಿಗೆ, ಕೆಲಸದ ಜಾಗ ಇರಬಹುದು ಅಥವಾ ಮನೆಗೆ ಹೋಗಿ ಸೇರ್ಕೊಳ್ಳೋರು ಕೂಡ ಸಾಕಷ್ಟು ಜನ ಇರ್ತಾರೆ. ನೈಟ್ ಶಿಫ್ಟನ್ನು ಮುಗಿಸಿ ಮನೆಗೆ ಹೋಗಿ ಸೇರಬೇಕು ಅಂತ ಅನ್ನೋರು. ಇಂಥ ಸಮಯದಲ್ಲಿ ನಾವು ಮುಖ್ಯವಾಗಿ ಮಾತಾಡಬೇಕಾಗಿರೋ ಅಂತಹ ವಿಷಯ ಇವತ್ತು ಆಹಾರದ ಬಗ್ಗೆ, ಆಹಾರದ ವ್ಯರ್ಥವಾಗುವುದ್ರ ಬಗ್ಗೆ. ಆಹಾರ ವ್ಯರ್ಥ ಆದರೆ ಅದನ್ನು ಉತ್ಪಾದಿಸೋಕ್ಕೋಸ್ಕರ, ಅದನ್ನು ಬೆಳೆಯೋಕ್ಕೋಸ್ಕರ ಬಳಸಿರೋ ನೀರು, ಭೂಮಿ ಮತ್ತು ಶಕ್ತಿ, ಮನುಷ್ಯನ ಶಕ್ತಿ ಇರಬಹುದು ಅಥವಾ ಯಾವುದೇ ಥರದ ಶಕ್ತಿ ಇರಬಹುದು, ಅದೆಲ್ಲನೂ ವ್ಯರ್ಥ ಆದಂಗೆ ಅಲ್ವೇನ್ರಿ. ಕಸದ ಕುಪ್ಪೆ ಸೇರೋ ಆಹಾರ ತ್ಯಾಜ್ಯದಿಂದ ಅನೇಕ ಬೇಡದೇ ಇರೋ ಅನಿಲಗಳು ಕೂಡ ಉತ್ಪನ್ನ ಬಿಡುಗಡೆ ಆಗಿ ಪರಿಸರಕ್ಕೆ ಹಾನಿಯಾಗ್ತಾ ಇರೋದಂತೂ ಖಂಡಿತ ಸುಳ್ಳಲ್ಲ. ಆಹಾರ ನಷ್ಟ ಆಗ್ತಾ

ಇದೆ, ಅದರಿಂದ ತ್ಯಾಜ್ಯ ಜಾಸ್ತಿ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಬಿಡು ಗೊಬ್ಬರ ಆಗತ್ತೆ, ಅದು ಅನ್ನಕ್ಕಿಂತ ಹೆಚ್ಚಾಗಿ ವೇಸ್ಟ್ ಆಗದೆ ಇರಂಗೆ ತಡೆಯೋದು ತುಂಬ ಮುಖ್ಯ ಅಂತ ಅನ್ಸುತ್ತೆ. ಆಹಾರದ ನಷ್ಟ ಮತ್ತು ತ್ಯಾಜ್ಯ ಜಾಗತಿಕ ಸಮಸ್ಯೆ. ಇವತ್ತು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಪ್ರಕಾರ ಮನುಷ್ಯನ ಬಳಕೆಗೋಸ್ಕರ ಉತ್ಪಾದಿಸಲಾದ ಎಲ್ಲ ಆಹಾರದ 1/3 ಪ್ರತಿ ವರ್ಷ ಕಳೆದು ಹೋಗ್ತಾ ಇದೆಯಂತೆ, ಅಥವಾ ವ್ಯರ್ಥ ಆಗ್ತಾ ಇದೆ ಅಂತ ಹೇಳ್ಬೋದು. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ 2019 September 29 ಆಹಾರ ನಷ್ಟ ಮತ್ತು ತ್ಯಾಜ್ಯದ ಅಂತಾರಾಷ್ಟ್ರೀಯ ಜಾಗೃತಿ ದಿನ ಅಂದರೆ ಇವತ್ತು ಈ ದಿನವನ್ನು ಆಹಾರ ನಷ್ಟ ಮತ್ತು ತ್ಯಾಜ್ಯದ ಬಗ್ಗೆ ಅಂತಾರಾಷ್ಟ್ರೀಯ ಜಾಗೃತಿ ದಿನವನ್ನಾಗಿ ಘೋಷಿಸಲಾಯಿತು. ಸೊ ಈ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಜೊತೆ ಜೊತೆಗೆ ನಾವು ಕೂಡ ಜಾಗೃತರಾಗೋದು ತುಂಬಾ ಮುಖ್ಯ, ಯಾಕಂದರೆ ಮುಂದಿನ ಬರುವ ದಿನಗಳಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಜನರೇಷನ್ಗಳು ಖಂಡಿತ ಬದುಕುವಂತಹ ದಿನಗಳು ಸಿಕ್ಕಾಪಟ್ಟೆ ಕಷ್ಟದ ದಿನಗಳು. ನಾವೇ ಬದುಕ್ತಾ ಇರೋದು ಕಷ್ಟದಲ್ಲಿದ್ದೀವಿ ಅಂತ ಅನಿಸಿದ್ರು ಆ ಮುಂದಿನ ದಿನಗಳು ಇನ್ನೂ ಕಷ್ಟದಲ್ಲಿರುತ್ತೆ. ಅವರಿಗೆ ಆದಷ್ಟು ಕಷ್ಟವನ್ನು ಕಡಿಮೆ ಮಾಡಬೇಕು ಅಂತ ಅನ್ಸುತ್ತೆ. ನಾವು ಯಾವಾಗಲೂ ದೊಡ್ಡವರು ಹೇಳ್ತಾರೆ ಅಥವಾ ಎಲ್ಲೋ ಒಂದು ಮಾತು ಕೇಳಿದ್ದು ಎಲ್ರಿಗೂ ನೆನಪಿರಬಹುದು ಅನ್ಸುತ್ತೆ, ನಾವು ಇಲ್ಲಿ ಬರೀ ಗೆಸ್ಟ್ ಅಷ್ಟೇ, ಇದ ಈ ಭೂಮಿಯ ಮುಂದಿನ ವಾರಸುದಾರರು ಮುಂದಿನ ಜನರೇಷನ್ಗಳು. ಅವರಿಗೆ ಸರಿಯಾಗಿ ಭೂಮಿಯನ್ನು ಬಿಟ್ಟು ಹೋಗೋದು, ಅವರಿಗೆ ಬೇಕಾಗಿರುವಂತಹ ವಸ್ತುಗಳು ಆಹಾರ ಇರಬಹುದು ಅಥವಾ ನೀರಿರಬಹುದು ಗಾಳಿ ಇರಬಹುದು, ಅದನ್ನು ಸರಿಯಾಗಿ ನಾವು ಬಿಟ್ಟು ಹೋಗೋದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ಸಮಯ 8:48 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮಳೆಹನಿಗಳಂತೂ ಬೀಳ್ತಾ ಇದೆ, ಆ ಮಳೆಹನಿಗಳ ಜೊತೆಯಲ್ಲಿ ಈ ಸ್ವಾತಿ ಮುತ್ತಿನ ಹಾಡು ನಿಮಗಾಗಿ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹಲೋ ಕರ್ನಾಟಕದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ, ಕೇಳ್ತಾ ಇರಿ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಮಳೆ ಹನಿ ಮನೆ ಮಳೆ ಹನಿಯಲ್ಲಿ ನೆನೀತಾ ನೆನೀತಾ ನಮ್ಮ ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ವಿ. ಅಗತ್ಯಕ್ಕೆ ತಕ್ಕಂತೆಯೇ ಆಹಾರವನ್ನ ಖರೀದಿಸಬೇಕು, ಬೇಕಾಗಿರೋಷ್ಟು ಮಾತ್ರ ದಿನಸಿ ತರಕಾರಿ ಮತ್ತೆ ಬೇರೆ ಆಹಾರ ಪದಾರ್ಥಗಳನ್ನ ಖರೀದಿಸಿ ಹೆಚ್ಚು ಖರೀದಿಸದೆ ಬಳಸದೆ ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೆಚ್ಚಾಗಿ ನಾವು ಬಳಸ್ತೀವಿ ಅಥವಾ ಖರೀದಿಸ್ತೀವಿ ಅಂದ್ರೆ ಆಹಾರವನ್ನ ಸರಿಯಾಗಿ ಸಂಗ್ರಹಿಸಿ ಉಳಿದ ಆಹಾರವನ್ನ ಗಾಳಿ ನಿರೋಧಕ ಅಂದ್ರೆ ಏರ್ ಟೈಟ್ ಡಬ್ಬಿಯಲ್ಲಿ ಇರಿಸಿ ಫ್ರಿಡ್ಜ್ ನಲ್ಲಿ 5 ಡಿಗ್ರಿ ಅಥವಾ ಅದಕ್ಕಿಂತ ಕಡಿಮೆ ಉಷ್ಣಾಂಶದಲ್ಲಿ ಇಟ್ಟರೆ ಆಹಾರ ಹಳೆಯದಾಗಿ ಮುಂದೆ ಕೆಟ್ಟು ಹೋಗೋದನ್ನ ತಡಿಬಹುದು. ಹೊಸದನ್ನ ಹಿಂದೆ ಇಟ್ಟು ಹಳೆಯದನ್ನ ಮುಂದೆ ಇಟ್ಟು ಮೊದಲು ಹಳೆಯದನ್ನ ಉಪಯೋಗಿಸಿ ಆಮೇಲೆ ಹೊಸದನ್ನ ತೆಕ್ಕೊಳ್ಳೋದು ಒಳ್ಳೆಯದು. ಉಳಿದ ಆಹಾರವನ್ನ ಮರುಬಳಕೆ ಮಾಡಿ ಉಳಿದ ಅನ್ನದಿಂದ ಚಿತ್ರಾನ್ನ, ಬಿಸಿಬೇಳೆಬಾತ್, ಉಳಿದ ತರಕಾರಿಯಿಂದ ಪಲ್ಯ, ಗೊಜ್ಜು, ಹಾಲು ಉಳಿದ್ರೆ ಮೊಸರು ಅಥವಾ ಪನ್ನೀರನ್ನ ತಯಾರಿಸಿ ಬಳಸಬೇಕು. ಊಟದ ಪ್ರಮಾಣನ ನಿಯಂತ್ರಿಸಿ ತಟ್ಟೆಗೆ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಹಾಕೊಳ್ಬೇಡಿ. ಮಕ್ಕಳಿಗೂ ಸಣ್ಣ ಪ್ರಮಾಣದಲ್ಲಿ ಹಾಕಿ ಬೇಕಾದ್ರೆ ಮತ್ತೆ ಹಾಕಿಸ್ಕೊಳಕ್ ಹೇಳಿ ಹಾಳಾಗೋ ಮುನ್ನ ಬಳಸಿ ಅಥವಾ ದಾನನ ಮಾಡಿಬಿಡಿ. ಕೆಡೋ ಸ್ಥಿತಿಯಲ್ಲಿರೋ ಆಹಾರನ ತಕ್ಷಣ ಬಳಸಿ ಅಥವಾ ಅಗತ್ಯ ಇರೋರಿಗೆ ಅಥವಾ ಸಂಸ್ಥೆಗಳಿಗೆ ದಾನ ಮಾಡಿಬಿಡಿ ಅಂತ ಸಲಹೆಗಳನ್ನ ಕೊಟ್ಟಿದ್ದಾರೆ. ಆಹಾರ ಅಂದ್ರೆ ಪೋಲಾಗೋದ್ರನ್ನ ತಡೆಯೋದ್ರ ಬಗ್ಗೆ ಅಥವಾ ಆಹಾರ ನಷ್ಟದ ಬಗ್ಗೆ, ತ್ಯಾಜ್ಯವನ್ನ ಹೆಚ್ಚು ಮಾಡೋದ್ರ ಬಗ್ಗೆ, ಈ ಎಲ್ಲವನ್ನು ತಡೆಯೋದರ ಬಗ್ಗೆ ಕುರಿತಾಗಿ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಬಿಟಿಎಂ ಲೇಔಟ್ ಇಂದ. ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿತಾ ಇದೆ. ಮಳೆ ಸಿಕ್ಕಾಪಟ್ಟೆ ಬಿರುಸಾಗಿ ಬರ್ತಾ ಇದೆ ಅಂತ ಏನಿಲ್ಲ ಕಣ್ರಿ, ಸ್ವಲ್ಪ ಮಳೆ ಅಂತೂ ಬರ್ತಾ ಇದೆ. ಈ ಮಳೆಯಲ್ಲಿ ಜೊತೆಯಲ್ಲಿ ನಾನು ಮಧು ಚೈತ್ರ ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನವಿಲ್ಲು 101.3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ

0: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
2: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಅದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಆಹಾರನ ವ್ಯರ್ಥ ಮಾಡಬಾರ್ದು ಅಂತ ಏನೋ ಮಾತಾಡಿದ್ರಿ, ಆದರೆ ಆಹಾರ ವ್ಯರ್ಥ ಯಾಕಾಗತ್ತೆ ಅಂದರೆ ನಾವು ಬರೀ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿದಾಗ ಆಹಾರ ವ್ಯರ್ಥ ಆಗೋದು, ನಷ್ಟ ಆಗೋದು, ಅದರಿಂದ ಪರಿಸರ ಹಾಳಾಗೋದು ಇವೆಲ್ಲ ಆಗಕ್ಕೆ ಶುರುವಾಗತ್ತೆ. ಹಾಗಿದ್ರೆ ಸ್ವಾರ್ಥ ಅಂದರೆ ಏನು ಅಂತ ಅಂದರೆ, ಇಲ್ಲಿ ಒಬ್ಬ ಸನ್ಯಾಸಿಯ ಕಥೆಯನ್ನು ಹೇಳ್ತಾ ಇದ್ದೀನಿ. ಸ್ವಾರ್ಥ ಆದರೆ ಹೇಗಿರುತ್ತೆ? ಸನ್ಯಾಸಿ ಆದರೂ ಕೂಡ ಸ್ವಾರ್ಥ ಸನ್ಯಾಸಿಯನ್ನು ಹೇಗೆ ಹಾಯಿ ಮಾಡ್ತು ಅಂತ ಕಥೆಯಲ್ಲಿ ಹೇಳ್ತೀನಿ. ಹೇಳಕ್ಕೆ ಮುಂಚೆ ಯಾರ್ಯಾರೆಲ್ಲ ಸಂದೇಶನ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ನೋಡ್ಬಿಡೋಣ. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಗೇನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಾ ಶ್ರೀಧರ್ ಪನ್ನಗ ಅವರು, ಮತ್ತು ಸಿಂಧನೂರು ಸುರೇಶ್ ಬೀಳಟಗಿ, ಸಖತ್ ಸಾಂಗ್ಸಲ್ಲಿ ಒಂದು ಹಾಡು ನಮಗೋಸ್ಕರ ಅಂತ ಪ್ರಸಾದ್ ಕೆಸರಮಡು, ಮತ್ತೆ ಒಂದು ಹಾಡು ನಮಗೋಸ್ಕರ ಪ್ಲೀಸ್ ಕೇಳಿಸಿ ಅಂತ. ರನ್ನ ಬೆಳಗಲಿಯಿಂದ ಸುಮಾ ಚಿನ್ಮಯ ಅವರು ಸಂದೇಶನ ಕಳಿಸಿದ್ದಾರೆ. ಜಯಲಕ್ಷ್ಮಿ ನಾಗೇಶ್, ಸುಧಾ ಜಯಶ್ರೀ, ಸುನಿಲ್, ಮತ್ತೆ ಒಂದು ಹಾಡು ಅಂತ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ನಾಗರತ್ನ ರಾಜಾಜಿನಗರದಿಂದ, ಜೊತೆಗೆ ಒಂದು ಹಾಡನ್ನು ಕೇಳಿಸಿ ನಮಗೋಸ್ಕರ ಅಂತ ಭೋಪ ವೆಂಕಟೇಶ್ ಅವರು ಸಂದೇಶನ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್, ಬಿಂದು ಪ್ರಕಾಶ್, ಮತ್ತೆ ನಳಿನ ಅರ್ಶಿನಕುಂಟೆಯಿಂದ, ಸತೀಶ್ ಉಡುಪಿಯಿಂದ, ಗುಡ್ ಮಾರ್ನಿಂಗ್ ಒಂದು ಹಾಡಿಗಾಗಿ ಕಾಯ್ತಾ ಇದ್ದೀವಿ ಅಂತ ಸಾಂಗ್ಲಿ ಜಿಲ್ಲೆ ಜತ್ತದಿಂದ ಅಲ್ತಾಫ್ ಹುಜೈರೆ ಅವರು ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ಸಖತ್ ಸಾಂಗ್ಸ್ ಅಲ್ಲಿ ನಾನು ಮಧು ಚೈತ್ರ. ನಿಮ್ಮ ಸಂದೇಶಗಳು ನಮಗೆ ಹರಿದು ಬರಲಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ ಇದು ಕನ್ನಡ ಕಾಮನಬಿಲ್ಲು 101.3.

ಸತೀಶ್ ಉಡುಪಿಯಿಂದ ಸಂದೇಶ ಕಳಿಸಿದರೆ ನಮ್ಗೆ ಸ್ಕ್ರವನ್ನ ಹಾಡನ್ನ ಕೇಳಿಸಿ ಅಂತ. ಹೆಚ್ವಿ ಯೋಗ ನರಸಿಂಹನ್ ಮತ್ತೆ ಸೌಭಾಗ್ಯ ರಾಜನ್ ಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ, ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ರೋಹಿತ್ ದಾಸನ್ಪುರದಿಂದ ಏನು ಸಂದೇಶ ಕಳಿಸಿದರೆ ಖಂಡಿತ ದಯವಿಟ್ಟು ಕ್ಷಮಿಸಿ, ಅರ್ಥ ಆಗ್ತಾ ಇಲ್ಲ. ನಿಮ್ಮ ಹೆಸರು ಅಥವಾ ಸಿನಿಮಾದ ಹೆಸರು ಸರಿಯಾಗಿ ಕಳಿಸುವಂಥ ಪ್ರಯತ್ನ ಆದರೆ ಒಳ್ಳೆಯದು ಅಂತ ಅನಿಸುತ್ತೆ. ಜೊತೆಗೆ ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ ಹಂಪಿನಗರದಿಂದ ಶರತ್ ಭಿಡೆ ಅವರು ಸಂದೇಶನ ಕಳಿಸಿದ್ದಾರೆ. ಶಂಕರ್ ಜಗ್ಲಿ ಗಬ್ಬರು ರಾಯಚೂರಿಂದ, ಅನಂತಕುಮಾರ್ ಅರಸು ಕಡಬ ಗುಬಿಯಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ವಿಶ್ವನಾಥ ಅವರು ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಕಬಾಡಿ ಇಂದ್ರ ವೆಂಕಟೇಶ್, ಗಾನಸಿಂಹ ಪಟ್ಟಸೋಮನಹಳ್ಳಿ ರಾಮಾಚಾರಿ ಅವರು ಒಂದು ಹಾಡು, ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಅಶೋಕ್ ಕುಮಾರ್ ಮಂಜುಳಾ ಪ್ರಜ್ವಲ್ ಪುಟ್ರಾಜು MP MG ದಿಬ್ಬಾದಿಂದ, ಮತ್ತು ವಿದ್ಯಾರಣ್ಯಪುರದಿಂದ ಚಂದ್ರಶೇಖರ್ ರಿಷಭ್ ದೇವರಾಯ, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ NG ಬಸವರಾಜು, ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಗೋಪಿನಾಥ್ CT ಅಗ್ರಹಾರದಿಂದ ಕಾಮನಬಿಲ್ಲಿಗೆ ನಮಸ್ಕಾರ, ಒಂದು ಹಾಡು ನಮಗೋಸ್ಕರ ಅಂತ ಯಾರ್ಯವರು ನಿಮ್ಮ ಹೆಸರನ್ನು ಕಳಿಸ್ರಿ. ಓಕೆ, ಇವರ ನಂಬರ್ ಎಂಡ್ ಆಗ್ತಾ ಇದೆ 8298. ದೊಡ್ಡ ದೊಡ್ಡ ಸಂದೇಶ ಕಳಿಸಿದ್ರೆ ಆದರೆ ಇವರ ಹೆಸರನ್ನು ಮಾತ್ರ ಕಳಿಸಿಲ್ಲ. ನಿಮ್ಮ ಹೆಸರನ್ನು ಕಳಿಸಿದ್ರೆ ತುಂಬ ಒಳ್ಳೆಯದು. ನಂಬರ್ ರನ್ನಿಂಗ್ ವಿತ್ 8298. ಮತ್ತು ಧರ್ಮಣ್ಣ ದನ್ನಿಯವರ ಸಂದೇಶ ತಲುಪಿದೆ. ಒಡಗೇನಹಳ್ಳಿಯಿಂದ ವಿಜಯಪುರದಿಂದ ಮಹಾದೇವಿ ಚಂದ್ರಶೇಖರ್, ಮಂಜು ಶ್ರುತಿ ಬಸವನಹಳ್ಳಿಯಿಂದ, ಮತ್ತೆ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಷಣ್ಮುಖ ಹಳೆಬ್ಯಾತಿಯಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಗೀತೆಗಳು ಮೂಡಿ ಬರುತ್ತೆ ಅಂತ ನಾನು ಹೇಳೋಕ್ಕೆ ಮುಂಚೆ, ಮುಂದಿನ ಗೀತೆಗಳಿಗೆ ಮುಂಚೆ ನಾನು ಹೇಳಿದ್ದೆ, ತುಂಬ ಸ್ವಾರ್ಥ ಆಗ್ಬಿಟ್ರೆ ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳು ಆಗಬಹುದು ಅಂತ. ಸ್ವಾರ್ಥಿ ಆದವನು ಬೇರೆಯವ್ರನ್ನ ಪ್ರೀತಿಸೋಕ್ಕಾಗಲ್ವಂತೆ, ಅಷ್ಟೇ ಅಲ್ಲ ತನ್ನನ್ನು ತಾನು ಕೂಡ ಪ್ರೀತಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಜರ್ಮನಿಯ ಒಬ್ಬ ಹೆಸರಾಂತ ಸಮಾಜಶಾಸ್ತ್ರಜ್ಞ ಎರಿಕ್ ಫ್ರೂಮ್ ಅವರು ಹೇಳ್ತಾರೆ. ಹೀಗೆ ಒಂದು ಸನ್ಯಾಸಿ ಅರಿವಿನ ಹುಡುಕಾಟದಲ್ಲಿದ್ದರಂತೆ, ನನಗೆ ಅರಿವು ಮೂಡಬೇಕು ಅಂತ ಒಂದು ಹುಡುಕಾಟದಲ್ಲಿದ್ದಾಗ ಹೀಗೆ ಒಂದು ಅವರ ಆರಾಧ್ಯ ದೈವನ ಒಂದು ಪುತ್ಥಳಿ ಮಾಡಿಸ್ಕೊಳ್ತಾರೆ. ಆ ಪುತ್ಥಳಿನ ಮಾಡಿಸ್ಕೊಂಡು ಅವ್ರು ಎಲ್ಲೆಲ್ಲಿ ಹೋದ್ರೆ ಅಲ್ಲೆಲ್ಲ ಆ ಪುತ್ಥಳಿನ ತಗೊಂಡು ಹೋಗ್ತಾ ಇರ್ತಾರೆ. ಹೀಗೆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸುಮಾರು ಸಾಕಷ್ಟು ಆ ಥರದ ವಿಗ್ರಹಗಳಿರುತ್ತೆ. ಅವತ್ತು ಅಲ್ಲೇ ಉಳ್ಕೊಳ್ಬೇಕಾಗಿ ಬರುತ್ತೆ ಈ ಸನ್ಯಾಸಿಗೆ. ಆ ವಿಗ್ರಹಗಳ ಜೊತೆಗೆ ಈ ಇವ್ರ ಹತ್ರ ಇರುವಂಥ ಪುತ್ಥಳಿನೂ ಕೂಡ ಇಡ್ತಾರೆ. ಅಲ್ಲಿ ಒಂದು ಧೂಪನ ಹಚ್ತಾರೆ. ಧೂಪ ಹಚ್ಚಿದಾಗ ಆ ಧೂಪ ಎಲ್ಲ ವಿಗ್ರಹಗಳಿಗೂ ಹೋಗೋಕ್ಕೆ ಶುರುವಾಗುತ್ತೆ. ಆದರೆ ಸ್ವಾರ್ಥಿಯಾದ ಸನ್ಯಾಸಿ ಚೊಚೆ ಅವಕ್ಕೆಲ್ಲ ಯಾಕೆ ಹೋಗಬೇಕು, ಇದು ಬರೀ ನನ್ನ ಪುತ್ಥಳಿ, ನಾನೇನು ತಂದಿದ್ದೀನಿ ಈ ಪುತ್ಥಳಿಗೆ ಮಾತ್ರ ಈ ಧೂಪದ ಹೋಗಿ ಹೋಗಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂದು ಕೊಳವೆ ಮಾಡಿ ತಾನು ಉರಿಸೋ ಧೂಪ ಬರೀ ತನ್ನ ಪುತ್ಥಳಿಗೆ ಮಾತ್ರ ಹೋಗೋ ಹಾಗೆ ಮಾಡ್ತಾರೆ. ಮುಂದೆ ಏನಾಗುತ್ತೆ ಹೇಳ್ತೀನಿ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮಿಷ್ಟದ ಹಾಡುಗಳಿಗಾಗಿ ನಿಮ್ಮ ಸಂದೇಶ ನಮಗೆ ತಲುಪಲಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ ಸರಿಯಾಗಿ 9:25 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಖತ್ ಸಾಂಗ್ಸ್ ಅಲ್ಲಿ ನಿಮ್ಮ ರಿಕ್ವೆಸ್ಟ್ ಗಳು ಹರಿದು ಬಂದಿದೆ. ನಾಗೇಂದ್ರ ತಾವರೆಕೆರೆಯಿಂದ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಸುಬಾನ್ ಕೋರಿ ಹಂಪಸಾಗರದಿಂದ ವಾಮದೇವ ಪೂಜಾರ್ ಕಂಪ್ಲಿ ಡಿಸ್ಟ್ರಿಕ್ಟಿಂದ ಸಂದೇಶನ ಕಳಿಸಿದ್ದಾರೆ. ಸತೀಶ್ ಎನ್ಎಚ್ ನಗರಕೆರೆಯಿಂದ ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ಯಶಸ್ ಪ್ರಧಾನ ನಂದಿನಿ ಸಂದೇಶನ ಕಳಿಸಿದ್ದಾರೆ. ಬೆಂಗಳೂರಿಂದ ನಮಸ್ಕಾರ, ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಇಳಕಲಿಂದ ಸಂದೇಶನ ಕಳಿಸಿದ್ದಾರೆ ಸಂಪತ್ ಕವಾಲಿ ಅವರು. ಮತ್ತೆ ರೋಹಿತ್ ದಾಸನ್ಪುರದಿಂದ ಒಂದು ಹಾಡು ನಮಗೋಸ್ಕರ ಅಂತ ಯಾರ್ಯವರು ಪಾಟೀಲ್ ರಾಯಚೂರಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ಸೌರಾಷ್ಟ್ರಪೇಟೆಯಿಂದ ಅಮರಾವತಿ ಹರಿಕುಮಾರ್ ಅವರು, ಅರ್ಪಿತಾ ಬೆಂಗಳೂರಿಂದ ಹಾಸನದಿಂದ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಕಾಶಿ ಅವರು ಸಂದೇಶನ ಕಳಿಸಿದ್ದಾರೆ. ರಾಧಾ ಶಿವಣ್ಣ ನಿಮ್ಮ ಸಂದೇಶ ಕೂಡ ತಲುಪಿದೆ ನೀವೆಲ್ಲರಿಗಾಗಿ. ಮುಂದಿನ ಹಾಡುಗಳು ಮೂಡಿ ಬರುತ್ತೆ, ಅದಕ್ಕೆ ಮುಂಚೆ ಸನ್ಯಾಸಿನಿ ತನ್ನ ಪುತ್ಥಳಿಗೆ ಮಾತ್ರ ಆ ಧೂಪ ಹೋಗಬೇಕು ಅಂತ ಅಂದ್ಬಿಟ್ಟು ಆ ಧೂಪಕ್ಕೆ ಒಂದು ಕೊಳವೆ ಮಾಡಿ ಆ ಧೂಪ ಏನು ಪುತ್ಥಳಿಗೆ ಮಾತ್ರ ಧೂಪ ಬಿಟ್ಟಳು. ಆದರೆ ಹೀಗೆ ಮುಂದುವರೆದು ಆ ಪುತ್ಥಳಿ ಏನಿತ್ತಲ್ಲ ಅದ್ರ ಮೂಗು ಕಪ್ಪಾಗಿ ಎಲ್ಲ ಪೂರ್ತಿ ಮೂರ್ತಿ ಆ ಏನು ಪುತ್ಥಳಿ ಇತ್ತಲ್ಲ ಅದು ಪೂರ್ತಿ ಕಪ್ಪಾಗಿ ಬೇರೆ ಬಣ್ಣಕ್ಕೆ ತೆಗಕ್ಕೆ ಶುರುವಾಯಿತು. ಆಗ ಸನ್ಯಾಸಿ ಗೊತ್ತಾಯ್ತು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಲ್ವಾ, ಈ ಥರ ಹೋಗಕ್ಕೆ ಬಿಟ್ಬಿಟ್ಟಿದ್ದಿದ್ರೆ ಎಲ್ಲ ದೇವರುಗಳಿಗೂ ಧೂಪ ಆದರೂ ಹೋಗ್ತಾ ಇತ್ತು, ನಾನು ಬರೀ ನನ್ನ ಪುತ್ಥಳಿಗೆ ಮಾತ್ರ ಬರಬೇಕು ಅಂತ ಸ್ವಾರ್ಥದ ನೆಲೆಯಲ್ಲಿ ಯೋಚನೆ ಮಾಡಿ ತಪ್ಪು ಮಾಡಿಬಿಟ್ಟೆ ಅಲ್ಲ ಅಂತ. ಹೇಗೆ ಸನ್ಯಾರ್ಥಿಯ ಸ್ವಾರ್ಥ, ತಾನು ಉರಿಸೋದು ಧೂಪ ಬೇರೆ ಮೂರ್ತಿಗಳ ಹತ್ರ ಸುಳಿಬಾರ್ದು ಅಂತ ಅದನ್ನು ಕಂಡು ಸಹಿಸಲಾಗದೆ

ಒಂದು ಏನು ಕೊಳವೆನ ಮಾಡಿ ಅದರ ಮೂಲಕ ತನ್ನ ಪುತ್ತಳಿಯ ಅಂದನ ಕೆಡಿಸ್ಕೊಂಡ್ರು, ಈ ಸುಂದರ ಮೂರ್ತಿಯನ್ನು ವಿಕಾರಗೊಳಿಸ್ದ. ನಾವು ಹೀಗೆ ಈ ಸನ್ಯಾಸಿಗಳ ಥರನೇ ಕೆಲವು ಸಲ ಸ್ವಾರ್ಥದಿಂದ ಯೋಚನೆ ಮಾಡಿಬಿಡ್ತೀವಿ, ನಮ್ಮ ಇಷ್ಟದ ವಸ್ತುಗಳನ್ನು ಹಾಳು ಮಾಡ್ಕೊಳ್ತೀವಿ, ಜೀವನನ ಹಾಳು ಮಾಡ್ಕೊಳ್ತೀವಿ. ನಮಗದು ಅರಿವಾಗೋ ಹೊತ್ತಿಗೆ ನಮ್ಮ ಎಷ್ಟೋ ವಿಷಯಗಳು ಹಾಳಾಗ್ಬಿಟ್ಟಿರುತ್ತೆ. ಹೀಗೆ ಯೋಚನೆ ಮಾಡ್ತಾ ಸಾಗಿದ್ರೆ ಸಾಕಷ್ಟು ವಿಷಯಗಳಲ್ಲಿ ನಾವು ಹೀಗೆ ಎಡವಟ್ಟು ಮಾಡ್ಕೊಂಡಿರ್ತೀವಿ ಅಂತ ಅನ್ಸುತ್ತೆ ಅಲ್ವೇನ್ರಿ? ಸಮಯ 9:27.

0: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರನ್ನ ಹೀಗೆ ಸಿತ್ತಿದ್ಯಾ?
1: ಅಲ್ಲಿ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
2: ಅಯ್ಯೋ ಹೋಗಮ್ಮ, ಇದೊಂದು ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ಮ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
0: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೋಣ ಸೊಳ್ಳೆಗಳು ಕೂತು ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು ತಪ್ಪು.

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

ಎಫ್ಎಂ ರೈನ್ಬೋ 101.3 ಸಮಯ ಸರಿಯಾಗಿ 9:36. ಎಲ್ಲಾ ಸೌಕರ್ಯಗಳು ಏನೇನಿದೆಯೋ ಅದು ನನಗೆ ಮಾತ್ರ ಸಿಗಬೇಕು. ನನ್ನ ಹತ್ರ ಇರೋ ಯಾವ ಸಂಪತ್ತು ಬೇರೆಯವ್ರಿಗೆ ಸಿಗಬಾರ್ದು, ಯಾವ ಅವಕಾಶಗಳು ಬೇರೆಯವ್ರಿಗೆ ಸಿಗಬಾರ್ದು, ಎಲ್ಲಾ ಅವಕಾಶಗಳು ನನ್ನದೇ ಆಗಬೇಕು ಅನ್ನೋ ಹಪಹಪಿನ ಬಿಡಬೇಕು ಕಣ್ರಿ. ನಾವು ನಮಗೋಸ್ಕರ, ನಮ್ಮ ಲಾಭಕ್ಕೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ನೆಲೆಗೋಸ್ಕರ ಅಂತ ಕೆಲಸ ಮಾಡ್ದಿದ್ರೆ, ದುಡಿದೇ ಇದ್ರೆ ಬೇರೆಯವರಿಗೆ ಅದು ಬದುಕಕ್ಕೆ ಸಾಧ್ಯ ಆಗತ್ತಾ? ನಮಗೋಸ್ಕರ, ಬರೀ ನಮಗೋಸ್ಕರ ಅಷ್ಟೇ, ನಮಗೆ ಎಲ್ಲ ಬೇಕು ಅಂತ ಮಾಡಿದ್ರೆ ಬೇರೆಯವ್ರಿಗೆ ಹೇಗೆ ಬದುಕ್ತಾರೆ? ಇದು ಇವತ್ತಿಗೂ ಸಾಧ್ಯವಿರದ ಮಾತು. ನಾವು ಒಂದಿಷ್ಟು ಸ್ವಾರ್ಥಿಗಳಾಗದೇ ಇದ್ರೆ ನಮಗೆ ಬದುಕು ಅನ್ನೋದು ಇರಲ್ಲ. ಹೌದು, ಆದರೆ ಇದು ಆಸೆ ಬುರುಕತನಕ್ಕೆ, ಅಹಂಕಾರಕ್ಕೆ ನಾಂದಿ ಹಾಡಬಾರ್ದು ಅಷ್ಟೆ. ನಮ್ಮಂತೆಯೇ ಬೇರೆಯವರು ತನ್ನಂತೆ ಪರರ ಬಗ್ಗೆ ದಡೆ ಕೈಲಾಸ ಬಿನ್ನಾಣವ ಪದೈ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳ್ತಾರೆ. ಆ ಚಿಂತನೆಯ ಅಡಿಯಲ್ಲಿ ನಾನು ನನ್ನದು ಅನ್ನೋದನ್ನ ಊಹಿಸ್ಕೊಳ್ಬೇಕು. ಇದರಿಂದ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದನ್ನ ಸಾಧಿಸೋಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಸಮಯ 9:37. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ.

ಕಾಮನಬಿಲ್ಲು 101.3. ಕವಿತಾ ಸಂದೇಶನ ಕಳಿಸಿದ್ದಾರೆ, ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತ. ಹೆಚ್ ಬಿ ಜಯರಾಮ್ ಅವರು ಮತ್ತೆ ಅರುಣ ಮೈತ್ರಿ ಜೆ ಸಿ ನಗರ್ ಅಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ರೂಪಾ ರಮೇಶ್ ಮಠ ಕೋಲಾರ ಕೋರ್ಮಂಗ್ಲಾದಿಂದ, ರೂಪಾ ಲಕ್ಷ್ಮೀಕಾಂತ್ ಅವರು ಸಂದೇಶನ ಕಳಿಸಿದ್ದಾರೆ ಪ್ರಜ್ಞಾ ಭಟ್ ಭರತನಹಳ್ಳಿಯಿಂದ. ಜೊತೆಗೆ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಪ್ಲೀಸ್ ಪ್ರಸಾರ ಮಾಡಿ ಅಂತ ಶೌಶಕ್ ಶೇಖರ್ ಅವರು ಸಂದೇಶನ ಕಳಿಸಿದ್ದಾರೆ. ನಾನು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಶ್ರೀನಿವಾಸ್ ಅವರು ಸಂದೇಶ ಕಳಿಸಿದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ, ದೇವರಾಜ್ ಬಿ ಹೊರಪೇಟೆ ಮತ್ತೆ ಕಿಶನ್ ರೋಷನ್ ಜೋಬರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ತಿಂಡಿ ರೆಡಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಭಿಷೇಕ್ ಕರಬಕವಿ ಬಾಗಲಕೋಟೆ ಜಿಲ್ಲೆಯಿಂದ, ಮತ್ತೆ ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಕವಿತಾ ಅವರು ಸಂದೇಶನ ಕಳಿಸಿದರೆ. ಮಂಜು ಶ್ರುತಿ ಅವರ ಸಂದೇಶ ತಲುಪಿದೆ ನಿಮ್ಮೆಲ್ಲರಿಗಾಗಿ, ಮುಂದಿನ ಹಾಡುಗಳು ಮೂಡಿ ಬರುತ್ತೆ. ಶ್ವೇತಾ ಎಸ್ರಾವ್ ಸುಳ್ಯದಿಂದ ಮತ್ತೆ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದವರು ಗಿರಿಜಮ್ಮ ಎನ್ ಇ ಎಸ್ ಬಡಾವಣೆಯಿಂದ ಕೇಳ್ತಾ ಇರಿ. ಇದು ಫ್ರಮ್ ರೈನ್ಬೋ ಕನ್ನಡ ಕಾಮನವಿಲು 101.3.

ಒಂದು ನಿತ್ಯ ಚೇತನ ನಮಗೆ ಬೇಕೇ ಬೇಕು. ಅಂತಹ ನಿತ್ಯ ಚೇತನ ಅಂತ ಅಂದರೆ ನಾವು ನೆಮ್ಮದಿಯಾಗಿ ಬದುಕೋದು, ನಾವು ನಮಗೋಸ್ಕರ, ನಮ್ಮ ಲಾಭಕ್ಕೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಬದುಕ್ತೀವಿ ಅನ್ನೋದು ಬೇಕೇ ಬೇಕು. ಆದರೆ ಬರೀ ಎಲ್ಲವೂ ನನಗೆ ಬೇಕು ಅನ್ನೋದು ತಪ್ಪು ಅಲ್ವೇನ್ರಿ? ನಾವು ಸ್ವಾರ್ಥಿ ಅಂತನೋ ನಿಸ್ವಾರ್ಥಿ ಅಂತನೋ ಹಣೆಪಟ್ಟಿ ಇಟ್ಕೊಳ್ಳೋದು ಅಥವಾ ಅಂಟಿಸ್ಕೊಳ್ಳೋದು ಇದೆಯಲ್ಲ, ಇದು ತುಂಬ ಮುಖ್ಯ. ಯಾಕಂದರೆ ಕಟ್ಕೊಳ್ಬಾರ್ದು, ನಾವು ಸ್ವಾರ್ಥಿನೋ ಅಥವಾ ನಿಸ್ವಾರ್ಥಿನೋ ಹಣೆಪಟ್ಟಿ ಬೇಕು ಅಂತ ಅಂದ್ಕೊಳ್ಬಾರ್ದು. ಒಬ್ಬ ವ್ಯಕ್ತಿ ಹಣೆ ಮೇಲೆ ಸ್ವಾರ್ಥಿ ಅನ್ನೋ ಲೇಬಲ್ ಅಂಟಿಸಿದ್ರೆ ಅವನ ಕತೆ ಮುಗೀತು ಅಂತಲೇ ಅರ್ಥ. ಸ್ವಾರ್ಥ ಅನ್ನೋ ಶಬ್ದ ಕೇಳ್ತಾ ಇದ್ದಂಗೆ ಜನರ ಆಲೋಚನಾ ಕ್ರಮನೇ ಬದಲಾಗ್ಬಿಡುತ್ತೆ. ನಾನು, ಇದು ನಂದು, ನನಗೆ ಬೇಕು ಅನ್ನೋ ವರ್ತನೆ ಏನು ತೋರಿಸ್ತೀವಲ್ಲ, ನಾವು ಸಮಾಜದಲ್ಲಿ ಸ್ವಾರ್ಥಿ ಅಂತ ಅನ್ನಿಸ್ಕೊಂಡ್ರೆ ಜನರಿಂದ ದೂರ ಆಗಿ ಸದಾ ಒಂದು ಅನುಮಾನದ ದೃಷ್ಟಿಯಲ್ಲೇ ಬದುಕಬೇಕಾಗತ್ತೆ. ಇದರಿಂದ ನಾವೇನನ್ಕೊಳ್ತೀವಲ್ಲ ಅದನ್ನು ಖಂಡಿತ ಸಾಧಿಸೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ಯಶಸ್ಸು ಅಂದರೆ ಯಾರು ಈ ಥರ ಸ್ವಾರ್ಥದಿಂದ ಬದುಕ್ತಿರ್ತಾರೋ ಅವ್ರ ಜೀವನದಲ್ಲಿ ಯಶಸ್ಸು ಅನ್ನೋದು ಒಂಥರ ಕಟ್ಟಿಟ್ಟ ಬುತ್ತಿ, ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಯಶಸ್ಸು ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಸಮಯ 9:50. ಸುಜಾತಾ ಆರ್ ಗಣೇಶ್ ಅವರು ಸಂದೇಶನ ಕಳಿಸಿದರೆ, ಓಕೆ, ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ನಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿದ್ದಾರೆ. ಚಿದಾನಂದ ಅವರು ಟಿ ಬಿ ಸರ್ಕಲ್ಲಿನ ಹೊಸದುರ್ಗದಿಂದ, ಮತ್ತು ಸೌಭಾಗ್ಯ ರಾಜನ್ ಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಜಿ ಎಂ ಮಂಜುಳಾ ಗಿರೀಶ್ ದಾವಣಗೆರೆಯಿಂದ, ಸುಧಾ ಬೂದಿಹಾಳ್ ಅವರ ಸಂದೇಶ ತಲುಪಿದೆ. ಜೊತೆಗೆ ರೋಹಿತ್ ವರ್ಧನ್ ಕಸ್ತೂರಿಬಾ ನಗರದಿಂದ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಜಗದೀಶ್ ಅವರು ಬಿ ಜಗದೀಶ್ ವಿಜಯಪುರದಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ರಾಯಚೂರಿಂದ ಪಾಟೀಲ್ ಅವರ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರುತ್ತೆ, ಕೇಳ್ತಾರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಈ ಢವ ಢವ ಢವ ಢವ ಅಂತ ಶಬ್ದ ಕೇಳ್ದಾಗ್ಲೇ ಒಂಥರ ಹೃದಯ ಬಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ ಹೌದೇನ್ರಿ, ಹೃದಯ ಏನು ಬಡ್ಕೊಳ್ಳೋದು, ಅದು ಹೃದಯದ ಶಬ್ದನೇ ಅಲ್ವಾ ಅಂತ ಅನ್ಸುತ್ತೆ. ಸಮಯ ಸರಿಯಾಗಿ 10:03 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಇವತ್ತು ಹೃದಯ ಜಾಗೃತಿ ದಿನ, ಹೃದಯದ ಬಗ್ಗೆ ಏನೇನೆಲ್ಲ ಮಾತುಕತೆ, ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಸಂದೇಶನ ಕಳಿಸಿ, ನನ್ನ ವಿಷಯಗಳನ್ನ ನಾನು ಕೂಡ ನಿಮ್ ಜೊತೆಲಿ ಹಂಚ್ಕೊಳ್ತೀನಿ. ಕೇಳ್ತಾ ಇರಿ ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3.

ಸಮಯ 10:12. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೃದಯ ದಿನ ಇವತ್ತು. ಪ್ರತಿ ವರ್ಷ September 29 ವಿಶ್ವ ಹೃದಯ ದಿನ, ವರ್ಲ್ಡ್ ಹಾರ್ಟ್ ಡೇನ ಆಚರಿಸಲಾಗುತ್ತೆ. ಹೃದಯದ ಆರೋಗ್ಯದ ಮಹತ್ವವನ್ನು ಜನರಿಗೆ ತಿಳಿಸೋದು, ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದನ್ನು ಪ್ರೇರೇಪಿಸೋದಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನೊಂದಷ್ಟು ಈ ದಿನದ ಬಗ್ಗೆ ವಿಶೇಷ ಮಾಹಿತಿ ನಿಮಗಾಗಿ ಕಾದಿರಿಸಿದೆ. ನಿಮ್ಮ ಸಂದೇಶಗಳು ಕೂಡ

ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಅನುಭವಗಳು ಇಲ್ಲಿ ಹರಿದು ಬರಲಿ. ಹೃದಯ ಅನ್ನೋದು ತುಂಬ ಮುಖ್ಯ. ಹೃದಯ ಇದ್ರೆ ಮಾತ್ರ ನಾವು ಜೀವಂತವಾಗಿ ಬದುಕೋಕೆ ಸಾಧ್ಯ ಅಲ್ವಾ? ಹಾಗೆ ಹೃದಯದ ಬಗ್ಗೆ, ಹೃದಯದ ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾರೆ, ಇದು FM ರೈನ್ಬೋ, ಕನ್ನಡ ಕಾಮನ್ವಿಲ್ಲು 101.3.

0: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರನ್ನ ಹೀಗೆ ಸಿತ್ತಿದ್ಯಾ?
1: ಅಲ್ಲಿ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
2: ಅಯ್ಯೋ ಹೋಗಮ್ಮ, ಇದೊಂದು ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
0: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೊಣ ಸೊಳ್ಳೆಗಳು ಕೂತು ಡೇಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ ಅಲ್ವಾ?

ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.

ಮ್ಯೂಸಿಕ್ ಅಲ್ಲಿ ಯಾರಿಸೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 10:37 ಇದೆ. ವಿಶ್ವ ಹೃದಯ ದಿನ 2026 ಇವತ್ತು. ಆರೋಗ್ಯಕರ ಹೃದಯವೇ ಆರೋಗ್ಯಕರ ಜೀವನದ ಆಧಾರ. ಸಮತೋಲನ ಆಹಾರ, ನಿಯಮಿತವಾಗಿ ಒಂದು ವ್ಯಾಯಾಮ ಖಂಡಿತವಾಗ್ಲೂ ಬೇಕೇ ಬೇಕು ಕಣ್ರಿ. ಒತ್ತಡ ನಿಯಂತ್ರಣ ಮಾಡಿಕೊಂಡು ಆರೋಗ್ಯಕರವಾದ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳೋದ್ರ ಮೂಲಕ ಹೃದಯದ ಆರೋಗ್ಯನ ನಾವು ಖಂಡಿತವಾಗ್ಲೂ ಕಾಪಾಡಿಕೊಳ್ಬೇಕು. ಹೃದಯದ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ನಮ್ಮ ಕುಟುಂಬ ಮತ್ತೆ ನಮ್ಮ ಸಮಾಜದ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಹೃದಯದ ವಿಷಯದಲ್ಲಿ ಅರಿವು ಮೂಡಿಸ್ಕೊಳ್ಳೋದು ಖಂಡಿತವಾಗ್ಲೂ ಅವಶ್ಯಕವಾದ ವಿಷಯ ಅಂತ ಅನ್ಸುತ್ತೆ. ಆರೋಗ್ಯಕರ ಹೃದಯವೇ ಆರೋಗ್ಯಕರ ಬದುಕಿಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು. ಹೃದಯ ದಿನದ ಸಮಯದಲ್ಲಿ ಈ ವಿಶ್ವ ಆರೋಗ್ಯ ದಿನ, ವಿಶ್ವ ಹೃದಯ ದಿನ, ಸೆಪ್ಟೆಂಬರ್ 29 ಸಿನಿಚಿಟ್ಟೆಯಲ್ಲಿ ಹೃದಯದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 10:46 ಆಗ್ತಾ ಇದೆ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ವಿಶ್ವ ಆರೋಗ್ಯದಲ್ಲಿ ಹೃದಯದ ಪಾತ್ರ ತುಂಬಾನೇ ಮುಖ್ಯ. ಇವತ್ತು ವಿಶ್ವ ಹೃದಯದ ದಿನ, ಹೃದಯ ಜಾಗೃತಿ ದಿನ. ಹೃದಯದ ಆರೋಗ್ಯಕ್ಕೆ ಅಪಾಯಕಾರಿ ಅಂಶಗಳು ಅಂದ್ರೆ ಸಾಕಷ್ಟು ಇದಾವೆ. ಇವತ್ತಿನ ಜೀವನ ಶೈಲಿಯಲ್ಲಂತೂ ಸಾಕಷ್ಟು ಯುವಜನತೆ ಹೃದಯದ ವೈಫಲ್ಯದಿಂದ ನಮ್ಮನ್ನ ಬಿಟ್ಟು ಹೋಗಿದ್ದ ಉದಾಹರಣೆಗಳು ಸಾಕಷ್ಟು ಕಾಣ್ತೀವಿ ನಾವು. ಇವತ್ತಿನ ಜೀವನ ಶೈಲಿಯಲ್ಲಿ ಕೆಲವು ಅಭ್ಯಾಸಗಳು ಹೃದಯದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಲ್ವಾ. ಅತಿಯಾದ ಉಪ್ಪು ತಿನ್ನೋದ್ರಿಂದ, ಸಕ್ಕರೆ ಮತ್ತು ಕೊಬ್ಬಿನ ಆಹಾರವನ್ನ ಸೇವನೆ ಮಾಡೋದ್ರಿಂದ ಈ ಸಮಸ್ಯೆ ನಮಗೆ ಆಗಬಹುದು. ನಿಯಮಿತ ವ್ಯಾಯಾಮದ ಕೊರತೆ, ನಾವು ಯಾವಾಗ ವ್ಯಾಯಾಮ ಮಾಡಲ್ವೋ ಹೃದಯಕ್ಕೆ ತುಂಬ ತೊಂದರೆ ಆಗತ್ತಂತೆ. ಸಾಕಷ್ಟು ತೂಕ ಬೊಜ್ಜು ಹೆಚ್ಚಾಗೋದು, ಸಾಕಷ್ಟು ರಕ್ತದ ಒತ್ತಡ, ಮಧುಮೇಹ, ಈ ಎಲ್ಲ ಕಾರಣಗಳಿಗೂ ಹೃದಯಕ್ಕೆ ತೊಂದರೆ ಆಗತ್ತಂತೆ. ಕಾರ್ಯಕ್ರಮ ಕೇಳ್ತಾ ಇದೀವಿ, ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶನ ಕಳಿಸಿದರೆ. ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಹಾಡುಗಳು ಇಷ್ಟ ಆಯಿತು ಅಂತ ವಿಸ್ಮಯ ಪೂರ್ವಿ ಅಜಯ್ ಲೀಲಾ ಅವರು ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಸಮಯ ಸರಿಯಾಗಿ 10:48, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

ಎಷ್ಟೋ ಸಲ ಅನ್ಕೊಂಡಿರ್ತೀವಿ ಹೃದಯ ಸಂಬಂಧಿ ಸಮಸ್ಯೆಗಳು ಅಂದ್ರೆ ಅದು ವಯಸ್ಸಾದವ್ರಿಗೆ ಮಾತ್ರ ಬರುತ್ತೆ ಅಂತ, ಅದು ಒಂದು ತಪ್ಪು ಕಲ್ಪನೆ. ಇವತ್ತಿನ ಸಮಯದಲ್ಲಂತೂ ಯುವಜನರು ಸಹ ಸಾಕಷ್ಟು ಅವರ ಜೀವನ ಶೈಲಿಯ ಕಾರಣವಾಗಿ ಅಪಾಯಕ್ಕೆ ಒಳಗಾಗ್ತಾ ಇರೋದು ಹೃದಯದ ವಿಷಯದಲ್ಲಿ ಕಾಣ್ತಾನೆ ಇದ್ದೀವಿ. ಹೃದಯವನ್ನು ಆರೋಗ್ಯವಾಗಿಡಕ್ಕೆ ಏನೇನೆಲ್ಲ ಮಾಡಬೇಕು ಅಂದರೆ, ಒಂದು ಸಮತೋಲನವಾದ ಆಹಾರ, ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು, ಬೇಳೆಕಾಳುಗಳು, ಒಂದಿಷ್ಟು ಇತರ ಪೌಷ್ಟಿಕ ಆಹಾರಗಳನ್ನು ಸೇವಿಸೋದು ತುಂಬ ಮುಖ್ಯ. ಉಪ್ಪು, ಸಕ್ಕರೆ ಮತ್ತು ಅತಿಯಾದ ಕೊಬ್ಬಿನ ಆಹಾರವನ್ನು ಕಡಿಮೆ ಮಾಡಬೇಕು. ನಿಯಮಿತವಾಗಿ ಒಂದಷ್ಟು ದೈಹಿಕ ಚಟುವಟಿಕೆ ಮಾಡಲೇಬೇಕು. ಒಂದಷ್ಟು ನಡಿಗೆ, ಸೈಕ್ಲಿಂಗ್, ಈಜು ಅಥವಾ ಡಾಕ್ಟರ್ನ ಸಲಹೆ ಥರ ಸೂಕ್ತ ವ್ಯಾಯಾಮವನ್ನು ನಾವು ಮಾಡೋದು ತುಂಬ ಮುಖ್ಯ. ತಂಬಾಕು ಧೂಮಪಾನದಿಂದ ದೂರ ಇರೋದಂತೂ ತುಂಬಾ ಮುಖ್ಯ. ರಕ್ತದ ಒತ್ತಡ, ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲನ್ನು ಪರಿಶೀಲಿಸಿಕೊಂಡು, ವಿಶೇಷವಾಗಿ ಅಪಾಯದ ಅಂಶಗಳಿರೋದು ಇಲ್ಲೇನೆ, ಆರೋಗ್ಯದ ತಪಾಸಣೆ ಮಾಡಿಸ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಇನ್ನೂ ಮುಖ್ಯವಾಗಿ ಅಂದರೆ ಸಾಕಷ್ಟು ವಿಶ್ರಾಂತಿ, ನಿದ್ದೆ, ವ್ಯಾಯಾಮ ಇದೆಲ್ಲವೂ ನಮ್ಮ ದೇಹಕ್ಕೆ ಬೇಕು. ಕುಟುಂಬದ ಜೊತೆಗೆ ಒಳ್ಳೆ ಸಮಯನ ಕಳೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಇದು ಖಂಡಿತ ಸಹಕಾರಿ. ಸಮಯ 10:57, ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಕಿಶನ್ ರೋಷನ್, ಶುಭರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿದರೆ, ಜಯಂತ್ ಹೆಗ್ಡೆ ಸಿರ್ಸಿಯಿಂದ ಮತ್ತು ಚಿದಾನಂದ್ ಅವರು ಟಿ ಬಿ ಸರ್ಕಲ್ನಿಂದ ಸಂದೇಶನ ಕಳಿಸಿದ್ದಾರೆ, ಜೊತೆಗೆ ವಿನುತಾ ಬಳ್ಳಾರಿಯಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಈ ಕೊನೆಯ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ನಾನು ಹೊರಡೋ ಸಮಯ ಬಂದಿದೆ, ಸಮಯ ಸರಿಯಾಗಿ 10:58 ಆಗ್ತಾ ಇದೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರಾಯ್ನ ಯಾ ಗೋಳ ಬೋಲ್ಲ ಯಾ ಚತುರ ಬೋಲ್ಲ ಗಾ
1: ಯಕ ಚತುರ ನಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 11:13 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಟ್ಯೂನ್ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ನಮಸ್ಕಾರ. ಆಪ್ತಿ ಪಸಂದ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್, ಈಗಾಗಲೇ ಎರಡು ಹಾಡನ್ನ ಕೇಳಿದ್ರಿ, ಮತ್ತೆ ಇವತ್ತಿನ ಆಪ್ತಿ ಪಸಂದ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಕೂಡ ಇದೆ. ಇವತ್ತು ಎಸ್ ಮಹಮೂದ್ ಅಲಿ ಅವರ ಹುಟ್ಟುಹಬ್ಬ. ಹಿಂದಿ ಚಿತ್ರರಂಗದ

ಆತ ಹಾಸ್ಯ ನಟ ಅಂತಲೇ ಹೇಳ್ಬೋದು. ಬರೀ ನಟರಾಗಿ ಮಾತ್ರ ಅಲ್ಲ, ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಹೆಸರುವಾಸಿಯಾದಂಥವರು. ಅವರ ಸಿನಿಮಾದ ಕೆಲವೊಂದು ಹಾಡುಗಳನ್ನು ಪ್ಲೇ ಮಾಡ್ತಾ ಅವರ ಸಾಧನೆಗಳನ್ನು ಒಮ್ಮೆ ಮೆಲುಕು ಹಾಕ್ತಾ ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗೋಣ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ನಿಮಗೂ ಕೂಡ ಮೆಹಮೂದ್ ಅವರ ಅಭಿನಯದ ಯಾವುದಾದ್ರೂ ಹಾಡನ್ನು ಕೇಳಬೇಕು ಅಂತ ಅನಿಸಿದ್ರೆ 9480901013 ಈ ಸಂಖ್ಯೆಗೆ ಸಂದೇಶ ಕಳಿಸಿ.

ತಾಲಿ ತಗ ಭೂಮಿ ತಗ ತಾಲಿ ತಗ ಜಮಿ ತಗ ದಲ ಅಂಬು ತಗ ಜುಗಿ ತಗ ತದಿಗೆ ನೆತ್ತಿ ತಗ ನಕ ತಗ ಜುಮಿ ತಗ ನಕ ನಕ ಜುಮಿ ತಗ ನಕ ನಕ ಜುಮಿ ತಗ ನಕ ನಕ ಜಮ ತರಿತಾ ಜಗ ತರಿತಾ ಜನ ಜನ ಕುಕು ದಾರಿ ದಾಗು ದಾರಿ ಗೆಡೆ ತಾಲಿ ಜಮ ತರಿತಾ ಜಗ ತರಿತಾ ಜನ ಜನ ಕುಕು ದಾರಿ ದಾಗು ದಾರಿ ಗೆಡೆ ಜಮ ತರಿ ಜಗ ತರಿ ತಗ ನಕ ನಕ ತಜ್ಜನ ತಜ್ಜನ ತಜ್ಜನ ತಜ್ ಜಮ ತರಿ ಜಗ ತರಿ ಜನ ಜನ ಕುಕು ತಜ್ಜನ ತಜ್ಜನ ತಜ್ಜನ ತಗ ತಗ ದಂಗ ಕರುಡುಂ ಕಡೆ ದಗ ಕರುಡುಂ ತಗ ದಗ ಕರುಡುಂ पाखा नारंगी की पाका पाता चूचा रंगी चाला जैसे मस्त शराबी हालत रंग बिरंगी।

0: काटूंगा वही, हिला को रख डालूंगा। अल्लाह अल्लाह अल्लाह अल्लाह अल्लाह मेरी मदद कर अल्लाह, मैं कुट्टी को छोड़ूंगा नहीं मैं। अल्लाह अल्लाह अल्लाह अल्लाह अल्लाह अल्लाह अल्लाह अल्लाह अल्लाह अल्लाह अल्लाह अल्लाह अल्लाह।
1: ಗುಮ್ನಾಮ್ ಚಿತ್ರದ ಪ್ರಸಿದ್ಧ ಗೀತೆಯನ್ನ ಕೇಳಿದ್ರಿ. ಜನಪ್ರಿಯ ಗೀತೆ ಇದು, ಮಹಮೂದ್ ಅವರ ಹುಟ್ಟುಹಬ್ಬ. 1932 ಬಾಂಬೆಯಲ್ಲಿ ಹುಟ್ಟಿದ್ದು ಮಹಮೂದ್ ಅವರು. ಇದೇ ದಿನ ಅಂದರೆ ಸೆಪ್ಟೆಂಬರ್ 29 ಅವರ ತಂದೆ ಕೂಡ ಮುಮ್ತಾಜ್ ಅಲಿ ಪ್ರಸಿದ್ಧ ನಟ ಮತ್ತು ನೃತ್ಯ ಸಂಯೋಜಕರಾಗಿದ್ದರು. ಮಹಮೂದ್ ಅವರ ಈ ಒಂದು ಹಾಡನ್ನು ಏನು ಕೇಳಿದ್ರಲ್ಲ, ಗುಮ್ನಾಮ್ ಚಿತ್ರದ್ದು, ಹಮ್ ಕಾಲೆ ಹೊತ್ತು ಕ್ಯಾ ಹುವ ದಿಲ್ವಾಲೆ ಹೇ ಅಲ್ವಾ, ಕಪ್ಪುಗಿದ್ರೆ ಏನಾಯ್ತಂತೆ, ಬಣ್ಣದಿಂದ ಏನಾಗಬೇಕಾಗಿದೆ, ಮನಸ್ಸು ಶುದ್ಧವಾಗಿರಬೇಕು, ಮನಸ್ಸು ಬಿಳಿಯಾಗಿರಬೇಕು, ಮನಸ್ಸು ಬೆಳ್ಳಗಿಲ್ಲದೆ ಕಪ್ಪಗಾಗಿದ್ದು, ಮುಖ ಬೆಳ್ಳಗಿದ್ರೆ ಅಂಥವ್ರ ಜೊತೆ 4 ಕೂಡ ಇರೋದಕ್ಕಾಗೋದಿಲ್ಲ. ಸೊ ಅದೇ ಒಂದು ಸಂದೇಶವನ್ನು ಸಾರುತ್ತೆ ಈ ಹಾಡು. ಈ ಹಾಡು ಸಿಕ್ಕಾಪಟ್ಟೆ ಹೆಸರನ್ನು ತಂದುಕೊಡ್ತು, ಗುಮ್ನಾಮ್ ಸಿನಿಮಾದ ಈ ಹಾಡು ಮತ್ತು ಈ ಸಿನಿಮಾ ನಮ್ಮ ಮಹಮೂದ್ ಅವರಿಗೆ. ಮತ್ತೆ 4 ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಜೀವಮಾನದಲ್ಲಿ ಅವರು ಪಡ್ಕೊಂಡ್ರು. ಅದರಲ್ಲಿ ಮೊದಲನೇ ಫಿಲ್ಮ್ಫೇರ್ ಪ್ರಶಸ್ತಿ ಸಿಕ್ಕಿದ್ದೇ ಈ ಒಂದು ಸಿನಿಮಾಗೋಸ್ಕರ. ಸೊ ಮಹಮೂದ್ ಒಬ್ಬ ಖ್ಯಾತ ನಟರಾಗಿ ನಮ್ಮನ್ನು ರಂಜಿಸಿದ್ದಾರೆ. 100 ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಅವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಿಂದಿ ಚಿತ್ರರಂಗಕ್ಕೆ. ಅವರದೇ ಒಂದಷ್ಟು ಹಾಡುಗಳನ್ನು ಮಲಕ್ ಹಾಕ್ತಾ ಅವ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ನಿಮಗೂ ಕೂಡ ಇಷ್ಟ ಆಗಿರುವಂತಹ ಹಾಡುಗಳು ಯಾವುದಾದ್ರೂ ಇದ್ರೆ ಈ ನಟರದ್ದು, ದಯವಿಟ್ಟು ನಮಗೆ ಸಂದೇಶದ ಮುಖಾಂತರ ನಿಮ್ಮ ರಿಕ್ವೆಸ್ಟ್ ಅನ್ನು ಕಳಿಸ್ಕೊಡಿ. 9848091013 ಈ ಸಂಖ್ಯೆಗೆ. ಈಗಾಗಲೇ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತು ಡಬಲ್ ಧಮಾಕಾ ಅಂತ ಇದ್ದಾರೆ. ಒಂದು ಆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಹಮೂದ್ ಅವರ 94 ಹುಟ್ಟುಹಬ್ಬ, ಹಾಗಾಗಿ ಅವರ ಒಂದು ಹಾಡು ಬೇಕು ಅಂತ ಹೇಳಿ ಕೇಳಿದ್ದಾರೆ. ಅದರ ಜೊತೆಗೆ ಶಶಧರ್ ಮುಖರ್ಜಿ ಇವರ ಒಂದು ಹುಟ್ಟುಹಬ್ಬ ಕೂಡ ಇದೆ. ಡೈರೆಕ್ಟರ್ ಮತ್ತು ಗ್ರೇಟ್ ಪ್ರೊಡ್ಯೂಸರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಇವರ 117 ಹುಟ್ಟುಹಬ್ಬ ಅಂತೆ. ಸೊ 117 ಅಂತಂದರೆ ಸಾಕಷ್ಟು ಹಿರಿಯರು. ಇವರ ಹುಟ್ಟುಹಬ್ಬಕ್ಕೂ ಕೂಡ FM ರೇನ್ಬೋ ಪರವಾಗಿ ವಿಶಸ್ಸನ್ನು ಹೇಳ್ತಾ ನೆನ್ಪು ಮಾಡ್ಕೊಳ್ಳೋಣ. ಸಾಕಷ್ಟು ದಿಗ್ಗಜರಿದ್ದಾರೆ ನಮ್ಮ ಕಲಾ ಜಗತ್ತಿನಲ್ಲಿ, ಅವರದೇ ಆದಂಥ ವಿಶಿಷ್ಟವಾದಂಥ ಕಲಾ ಪ್ರತಿಭೆಯಿಂದ ನಮ್ಮನ್ನು ರಂಜಿಸಿದ್ದಾರೆ, ಹಾಗೆ ಸಾಕಷ್ಟು ಸಂದೇಶಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಈ ಒಂದು ಸಂದೇಶಗಳಿರಬಹುದು ಅಥವಾ ಅವರ ಜೀವನ ಕ್ರಮ ಇರಬಹುದು, ಅವರು ಏನು ಕಷ್ಟದಲ್ಲೂ ಕೂಡ ಬೆಳೆದಂತಹ ಪರಿ ಇರಬಹುದು, ಎಲ್ಲವೂ ಕೂಡ ನಮಗೆ ಮಾದರಿ ಅಂತ ಹೇಳ್ತಾ ಮುಂದಿನ ಗೀತೆ ನಿಮಗಾಗಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂತಹ ಹಾಡು, ಮಹಮೂದ್ ನಟನೆಯ ಸಿನಿಮಾ ಇದು, ಖ್ವಾಯಿದ್ ಚಿತ್ರದ ಗೀತೆ ನಿಮಗಾಗಿ.

ಎಫ್ಎಂ ರೈನ್ಬೋನರ 1.3 ಕಂಪನಾಂಕಗಳಲ್ಲಿ ಕೇಳ್ತಾ ಇದ್ದೀರಾ. ಆಪ್ಕೆ ಪಸಂದ್ ಸಮಯ 11:27 ಆಗಿದೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಮೆಸೇಜ್ ಮಾಡಿದ್ದೀರಾ, ಸಂದೇಶವನ್ನು ಕಳಿಸ್ತಾ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದೀರಾ. ಸುಧಾ ಜಯ ಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮದು ಕೂಡ ಒಂದು ಹಾಡಿರಲಿ ಅಂತೇಳಿ. ನಂಬರ್ ಇಡಾಗತ್ತೆ 8001 ಈ ಸಂಖ್ಯೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ, ಚತುರನಾರಿ ಬಡಿ ಹೋಶಿಯಾರಿ ಹಾಡನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮಾವಳ್ಳಿ ಅವರು ಮಾವಳ್ಳಿಯಿಂದ ಜಯಂತ್ ಹೆಗಡೆ ಶಿರಸಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಈಗಾಗಲೇ ಚತುರನಾರಿ ಸಿನಿಮಾದ ಚತುರನಾರಿ ಹಾಡು ಪಡೋಸನ್ ಸಿನಿಮಾದ ಹಾಡೇನು ಪ್ರಸಾರ ಮಾಡಿದ್ನಲ್ಲ, ಅದನ್ನು ಕೇಳಿಸ್ಕೊಂಡು ಬಹಳಷ್ಟು ಜನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತೇಳಿ ಸಂದೇಶವನ್ನು ಕಳಿಸಿದ್ದೀರಾ. ಹಾಗೆ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೆ ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಮಳವಳ್ಳಿ ಮಂಡ್ಯದಿಂದ ಕಿಶನ್ ರೋಷನ್ ಶೋಭಾರಾಣಿ ಹನುಮ

ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸಮಯ 11:30 ಆಗ್ತಾ ಇದೆ. ಈಗ ಏಷ್ಯನ್ ಗೇಮ್ಸ್ 2026 ಇದರ ಲೈವ್ ಅಪ್ಡೇಟ್ ದೆಹಲಿಯಿಂದ ಕೆಲವೇ ಕ್ಷಣಗಳಲ್ಲಿ ನಿಮಗಾಗಿ. ಇದಾದ ನಂತರ ಮತ್ತೆ ನಮ್ಮ ಆಪ್ತಿ ಪಸಂದ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇರಿ ಸದಾ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯ 11:35 ಆಗ್ತಾ ಇದೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಇದು. ನಿಮಿಷದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಇವತ್ತು ಮಹಮೂದ್ ಅವರ ಹುಟ್ಟುಹಬ್ಬ. ಇದೇ ಹಿನ್ನೆಲೆಯಲ್ಲಿ ಸಾಕಷ್ಟು ಹಾಡುಗಳಿಗೋಸ್ಕರ ರಿಕ್ವೆಸ್ಟ್ ಬಂದಿದೆ. ಮುಂದಿನ ಹಾಡು ಮೊಹಮ್ಮದ್ ರಫಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಇರುವಂತಹ ಗೀತೆ ಕುವಾರ ಬಾಬ್ ಚಿತ್ರದ ಗೀತೆ.

ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.

ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. 11:43 ಆಗಿದೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಇದು. ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತಹ ಒಂದು ಕಾರ್ಯಕ್ರಮ. ಆದ್ರೆ ಇವತ್ತು ಮಹಮೂದ್ ಅವರ ಹುಟ್ಟುಹಬ್ಬ ಇದೆ. ಇದೇ ಹಿನ್ನೆಲೆಯಲ್ಲಿ ಮಹಮೂದ್ ಅವರ ಅಭಿನಯದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕೂಡ ರಿಕ್ವೆಸ್ಟ್ ಮಾಡಿದ್ದೀರಾ. ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸ್ತಾ ಹಾಡನ್ನ ಕೇಳ್ಕೊಂಡಿದ್ದಾರೆ. ಈ ಹಾಡು ಕೇಳಿದ್ರೆ ಬಹಳ ಖುಷಿಯಾಗುತ್ತೆ, ಪ್ಲೀಸ್ ಪ್ರಸಾರ ಮಾಡೋಕ್ಕೆ ಸಾಧ್ಯನಾ ಅಂತ ವಸುಂಧರಾ ಪ್ರಭಾಕರ್ ಪಾಸ್ತೆ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿ. ಹಾಗೆ ಮಹಮೂದ್ ಅಭಿನಯಿಸಿರುವಂತಹ ಬಾಂಬೆ ಟು ಗೋವಾ ಸಿನಿಮಾದ ಯಾವುದಾದ್ರೂ ಹಾಡನ್ನು ಪ್ರಸಾರ ಮಾಡಿದ್ರು ಕೂಡ ಅಷ್ಟೇ ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜಾರಾಮ್ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಜೊತೆಗೆ ವಸುಧಾ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸವದತ್ತಿಯಿಂದ ಪ್ರಸನ್ನ ಸಂದೇಶವನ್ನು ಕಳಿಸ್ತಾ ಹ್ಯಾಪಿ ಬರ್ತ್ಡೇ ಟು ಮಹಮೂದ್ ಅಂತ ಇದ್ದಾರೆ. ಯಾವುದಾದ್ರೂ ಸಿನಿಮಾದ ಒಂದು ಹಾಡನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಆ ಒಂದು ಅಭಿನಯ ಅಂತ ಹೇಳ್ಬೋದು. ನಮ್ಮ ಕನ್ನಡ ಸಿನಿಮಾದ ಅಭಿನಯ ಚಕ್ರವರ್ತಿ ಅಂತ ಹೇಳಿ ನಾವೇನು ಕರಿತೀವಿ, ಹಾಸ್ಯದ ಅಭಿನಯ ಚಕ್ರವರ್ತಿ ಅಂತ ಹೇಳಿ ನರಸಿಂಹರಾಜು ಅಂತ ನಾವೇನು ಕರಿತೀವಿ.

0: ಸೊ ಅದೇ ಕಾಲಘಟ್ಟದಲ್ಲಿ ಅಥವಾ ಅದಕ್ಕಿಂತ ಸ್ವಲ್ಪ ಹಳಬರು ಅಂತ ಹೇಳ್ಬೋದು, ಮಹಮೂದ್ ಅವರು ಬರ್ತಾರೆ. ಸೊ ಬಾಲಿವುಡ್ ಅನ್ನ ಆಳಿದಂತಹ ಒಂದು ಹಾಸ್ಯ ಚಕ್ರವರ್ತಿ ಮಹಮೂದ್ ಅಂತ ಹೇಳ್ಬೋದು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಮಹಮೂದ್ ಅವರ ಅಭಿನಯದ ಸಿಕ್ಕಾಪಟ್ಟೆ ನಗಿಸುವಂತಹ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ. ಬೆಳಗ್ಗೆಯಿಂದ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ದೀನಿ ಅಂತೇಳಿ ಸರಸ್ವತಿ ಬಿ ಟಿ ಎಂ ಲೇಔಟ್ ಇಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಕಳಿಸಿದ್ದಾರೆ. ಹಾಗೆ ಮತ್ತಾರು ಸಂದೇಶವನ್ನ ಕಳಿಸಿರುವಂಥದ್ದು, ಬಾಂಬೆ ಟು ಗೋವಾ ಸಿನಿಮಾದ ಹಾಡು ಸಾಧ್ಯಾದರೂ ಪ್ರಸಾರ ಮಾಡಿ ಅಂತ ಹೇಳಿ ಮೀರಾ ಮತ್ತು ಕುಟುಂಬದವರು ಮಲ್ಲೇಶ್ವರಂಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರುವಂಥದ್ದು ಸೌಭಾಗ್ಯ ರಾಜನ್ ಕುಂಟೆಯಿಂದ ಸಂದೇಶವನ್ನು ಕಳಿಸ. ಸಾಧು ಅವರು ಶೇತಾನ್ ಸಿನಿಮಾದ ಹಾಡು ಮೂಡಿ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೋ ಫೂಲ್ ಸಿನಿಮಾದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ ಕಬಾಡಿ ಇಂದ್ರ ಮತ್ತು ವೆಂಕಟೇಶ್ ಬಿನ್ನಿಪೇಟೆಯಿಂದ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ಅವರು ಸಂದೇಶವನ್ನು ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ, ಆದರೆ ಈ ಹಾಡು ಈಗಾಗಲೇ ಪ್ರಸಾರ ಆಗಿದೆ. ದಿಲೀಪ್ ಅವರು ನಿಮಗೆ ಖುಷಿ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಎಲ್ಲರ ಸಂದೇಶಕ್ಕೆ ಧನ್ಯವಾದಗಳು. 10:45 ಆಗ್ತಾ ಇದೆ. ಮುಂದಿನ ಗೀತೆ ಮನಾಡೆ ಅವರ 11:45 ಆಗಿದೆ. ಯಾಕೋ 1 ಗಂಟೆ ಹಿಂದೆ ಇದ್ದೀನಿ ನಾನು. ಮನಾಡೆ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇದು. ಆವೋ ಟ್ವಿಸ್ಟ್ ಕರೆ ಅನ್ನುವಂಥ ಒಂದು ಪ್ರಸಿದ್ಧ ಜನಪ್ರಿಯ ಗೀತೆ ಇದು, ಭೂತ್ ಬಂಗ್ಲಾ ಸಿನಿಮಾದಿಂದ ನಿಮಗಾಗಿ.
1: ಅರೆ ಪಹಲೆ ತಾಲಿಯಾ ತೋ ಬಜಾ. ಆಜ ರಾತ್ ಕಾ ಮೈ ಆಖರಿ ಗಾನಾ ಗಾ ರಹಾ ಹೂ ಔರ್ ಗಾನೆ ಮೇ ಯೇ ಕಹನಾ ಚಾಹತಾ ಹೂ ಕೆ ದುನಿಯಾ ಮೇ ಖುಷ್ ರಹನಾ ಹೋ ತೋ ಮಾನೋ ಮೇರಿ ಬಾತ್.

ದಾದ್ರೆ ಅನ್ನೋದು

ಆಕಾಶವಾಣಿ ಎಫ್ಎಂ ರೇನ್ಬೋ. ನಗ್ತಾ ನಗ್ತಾ ಒಂದೊಳ್ಳೆ ಮೆಸೇಜ್ ಅನ್ನ ಕೊಟ್ಟು ನಮ್ಮನ್ನ ರಂಜಿಸ್ತಾ ಇದ್ದಂತಹ ಮಹಮೂದ್ ಅವರ ಜನ್ಮದಿನ ಇವತ್ತು. ಅವರದೇ ಅಭಿನಯದ ಸಾಕಷ್ಟು ಹಾಡುಗಳನ್ನ ಇದುವರೆಗೂ ಕೇಳಿದ್ರಿ, ಎಂಜಾಯ್ ಮಾಡಿದ್ರಿ. ಸಂದೇಶ ಕಳಿಸಿದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. 300 ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ಹಾಗೆ ನಿರ್ಮಾಪಕರಾಗಿ ಕೆಲಸ ಮಾಡಿದಂತಹ ಮಹಮೂದ್ ಅವರಿಗೆ ಮತ್ತೊಮ್ಮೆ ಎಫ್ಎಂ ರೈನ್ಬೋ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಡೆಯ ಗೀತೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂತಹ ಈ ಹಾಡು ಜಮೀನ್ ಔರ್ ಆಸಮಾನ್ ಚಿತ್ರದ ಈ ಗೀತೆ ನಿಮಗಾಗಿ.

0: ಸಮಯ 12 ಗಂಟೆ ಆಗ್ತಾ ಇದೆ. ಈಗ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಕೃಷ್ಣಾ ಮೇಕೆದಾಟು ಸೇರಿದಂತೆ ಇತರೆ ಜಲ ವಿವಾದಗಳ ಕುರಿತು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚಿಸಲಾಗಿದೆ. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಮಧ್ಯಸ್ಥಿಕೆ ವಹಿಸಿ ಸಹಕರಿಸಲು ಮನವಿ ಮಾಡಲಾಗಿತ್ತು. ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖ್ಯಮಂತ್ರಿಯವರು, ರಾಜ್ಯದ ಯೋಜನೆಗಳಿಗೆ ಬರಬೇಕಾದ ಅನುದಾನಗಳ ಬಗ್ಗೆ ಮನವಿ ಮಾಡಲಾಗಿದೆ ಎಂದರು. ಮಹದಾಯಿ ಮತ್ತು ಅರಣ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಜಂಟಿ ಸಭೆ ಕೈಗೊಳ್ಳುವ ಬಗ್ಗೆ ಕೇಂದ್ರ ಸಚಿವರು ಭರವಸೆ ನೀಡಿರುವುದಾಗಿ ತಿಳಿಸಿದರು. ಬರ ಅಧ್ಯಯನಕ್ಕಾಗಿ ಕೇಂದ್ರ ತಂಡ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಆಗಮಿಸಲಿದೆ. ಮೊದಲ ಹಂತದಲ್ಲಿ ಬರಪೀಡಿತ ಎಂದು ಘೋಷಣೆಯಾದ ರಾಯಚೂರು ಜಿಲ್ಲೆಯ ತಾಲೂಕುಗಳಿಗೆ ಅಕ್ಟೋಬರ್ 4 ತಂಡ ಭೇಟಿ ನೀಡುವ ಸಾಧ್ಯತೆ ಇದೆ ಎಂದು ಜಿಲ್ಲಾಧಿಕಾರಿ ಎಸ್ ಪೂವಿತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. 2020 ಆರಂಭಿಸಲಾದ ಪಿಎಂ ಸ್ವನಿಧಿ ಯೋಜನೆ ಔಪಚಾರಿಕ ಸಾಲ ಸೌಲಭ್ಯವಿಲ್ಲದ ಬೀದಿಬದಿ ವ್ಯಾಪಾರಿಗಳಿಗೆ ಪೂರಕ ಅಲ್ಪಾವಧಿ ಸಾಲ ನೀಡುವ ಯೋಜನೆಯಾಗಿದೆ. ಈ ಯೋಜನೆಯಡಿ ಆಗಸ್ಟ್ 2026 ವೇಳೆಗೆ 78 ಲಕ್ಷಕ್ಕೂ ಹೆಚ್ಚು ವ್ಯಾಪಾರಿಗಳು 19,171 ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ಪಡೆದಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 355 ಬೀದಿಬದಿ ವ್ಯಾಪಾರಸ್ಥರಿದ್ದಾರೆ. 337 ಜನ ವ್ಯಾಪಾರಿಗಳಿಗೆ ಮೈಕ್ರೋ ಕ್ರೆಡಿಟ್ ಯೋಜನೆಯಡಿ ಸಾಲ ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಪಂಚಾಯಿತಿ ಮುಖ್ಯಾಧಿಕಾರಿ ಪ್ರತಾಪ್.
2: ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಿರು ಸಾಲ, ವ್ಯಾಪಾರಕ್ಕೆ ನಷ್ಟ ಆಗಿತ್ತಲ್ಲ ಅದು ರೀಇನ್ಸ್ಟಾಲೇಷನ್ಗೆ ಒಂದು ಸಹಾಯಧನ ಅಂತೇಳಿ, ಇದಕ್ಕೆ ಯಾವುದೂ ಗ್ಯಾರಂಟಿ ಕೊಡಬೇಕಂತಿಲ್ಲ ಲೋನ್ಗೆ. ಈ ಲೋನು 10,000 ರಿಂದ 50,000 ವರೆಗೂ ಲಿಮಿಟ್ ಇರುವಂತ ಲೋನ್. ಇದರಲ್ಲಿ ಕಂಪಲ್ಸರಿ ಆಗಿ ಸ್ಟಾರ್ಟಿಂಗ್ 10,000 ಕೊಡ್ತಾರೆ, 10,000 ರೀಇಂಬರ್ಸ್ಮೆಂಟ್ ಆದ್ಮೇಲೆ 20,000, 20,000 ಈ ರೀಇಂಬರ್ಸ್ಮೆಂಟ್ ಆದ್ಮೇಲೆ 50,000 ವರೆಗೂ ಇದಕ್ಕೆ ಬೆನಿಫಿಷಿಯರಿ ಬೆನಿಫಿಟ್ ಆಗ್ತಾರೆ. ಅದೇ ರೀತಿ ಈಗ ನಮ್ಮ ನಿಡಗುಂದಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು 355 ಬೀದಿ ಬದಿ ವ್ಯಾಪಾರಸ್ಥರು ಇರ್ತಾರೆ. ಅದರಲ್ಲಿ ನಾವು ಆಲ್ರೆಡಿ ಈಗ 339 ಬೀದಿ ಬದಿ ವ್ಯಾಪಾರಸ್ಥರನ್ನ ಮೊಬಿಲೈಸ್ ಮಾಡಿದೀವಿ. ಅದರಲ್ಲಿ 337 ಜನ ಫಸ್ಟ್ ಟ್ರಾಂಚ್ ಬೆನಿಫಿಷಿಯರಿ ಆಗಿ ಅವರಿಗೆ ಲೋನ್ ಸ್ಯಾಂಕ್ಷನ್ ಆಗಿ ಡಿಸ್ಬರ್ಸ್ ಕೂಡ ಆಗಿದೆ.
1: ರಾಜ್ಯದ ಅಭಿವೃದ್ಧಿಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ. ಶಾಸಕರು ಹಾಗೂ ಸಚಿವರು ಸದನದಲ್ಲಿ ರೂಪಿಸುವ ಕಾನೂನಾತ್ಮಕ ಅಧಿನಿಯಮಗಳನ್ನು ನಿಖರ ನೆಲೆಯಲ್ಲಿ ಅನುಷ್ಠಾನಗೊಳಿಸುವವರು ಸರ್ಕಾರಿ ನೌಕರರು ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹೇಳಿದರು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಆಯೋಜಿತ ಬೆಳಗಾವಿ ವಿಭಾಗ ಮಟ್ಟದ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಬೆಳಗಾವಿ ವಿಭಾಗದ 7 ಕಂದಾಯ ಜಿಲ್ಲೆಗಳ 1,000ಕ್ಕೂ ಅಧಿಕ ನಿವೃತ್ತ ನೌಕರರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ರಾಯಚೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕಿ ಡಾ ರಜನಿ ಎಂ ಆಸ್ಪತ್ರೆಯ ಹೆರಿಗೆ ಕೊಠಡಿ, ಔಷಧ ವಿಭಾಗ, ಪ್ರಯೋಗಾಲಯ ಸೇರಿದಂತೆ ವಿವಿಧ ವಿಭಾಗಗಳ ಪರಿಶೀಲನೆ ನಡೆಸಿದರು. ಕೊಪ್ಪಳ ಜಿಲ್ಲೆ ಗವಿಮಠಕ್ಕೆ ಭೇಟಿ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ, ಸ್ಥಳೀಯ ಸಂಸದ ಹಾಗೂ ಶಾಸಕರ ನಿಯೋಗ, ಮೈಸೂರು ದಸರಾ ಮಹೋತ್ಸವದ ಉದ್ಘಾಟಕರಾಗಿರುವ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸರ್ಕಾರದ ವತಿಯಿಂದ ದಸರಾ ಮಹೋತ್ಸವದ ಆಮಂತ್ರಣ ನೀಡಿ ಆಹ್ವಾನಿಸಿತು. ಇಂದು ರಾಜ್ಯದ ದಕ್ಷಿಣ ಒಳನಾಡು

0: ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ರಾತ್ರಿಯಿಡೀ ಮಳೆಯಾಗಿದೆ. ಭಾರೀ ಮಳೆಗೆ ಹುಬ್ಬೆ ಹುಣಸೆ ಜಲಾಶಯ ಕೋಡಿಬಿದ್ದಿದೆ. ಉಡುತೊರೆ ಜಲಾಶಯ ಸ್ವಾಮಿಹಳ್ಳ ತುಂಬಿದ್ದು ಹನೂರು ಪಟ್ಟಣದ ವಿವಿಧ ಬಡಾವಣೆಗಳಿಗೆ ನೀರು ನುಗ್ಗಿದೆ. ಹೃದಯ ಬಡಿತ ತಪ್ಪಿಸಿಕೊಳ್ಳದಿರಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹೃದಯ ದಿನ. ಉತ್ತಮ ಆಹಾರ, ನಿಯಮಿತ ವ್ಯಾಯಾಮ, ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯದ ಮೂಲಕ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದ ಮೂಲಕ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
1: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಹಾಯ್ ಹಲೋ ನಮಸ್ಕಾರ. 12:06:34 ಈ ಹೊತ್ತಿನಲ್ಲಿ ನೀವು ಟ್ಯೂನ್ ಮಾಡಿರೋದು ನಿಮಗೆ ಗೊತ್ತು 101.3 ನವಿಲುಗರಿ ಕಾರ್ಯಕ್ರಮ. ನಾನಿದ್ದೀನಿ ನಿಮ್ಮ ಮನಸ್ಸಿನ ಮಾತಿಗೆ ಧನಿಯಾಗೋದಕ್ಕೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಯಥಾ ಪ್ರಕಾರ ಇವತ್ತು ಟ್ಯೂಸ್ಡೇ ಅಂದಮೇಲೆ ಒಂದು ಟ್ವಿಸ್ಟ್ ಇರಲೇಬೇಕು ಅಲ್ವಾ? ಎಷ್ಟೊಂದು ಟಾಪಿಕ್ ಮಾತಾಡಿದ್ದೀನಿ ನಿಮ್ಮ ಜೊತೆ ಕಳೆದ ಜೂನ್ನಲ್ಲಿ ನಮ್ಮ ಕಮ್ ಬ್ಯಾಕ್ ಆದಾಗಿಂದ ಇವತ್ತಿನವರೆಗೂ ಸರಿಸುಮಾರು ಒಂದು 48-50 ಟಾಪಿಕ್ಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಮುಂದೆ, ನಿಮ್ಮ ಕಿವಿಗಳ ಮುಂದೆ ಹಾಕಿ ನಿಮ್ಮ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ಎಲ್ಲ ಮಾಡಿರುವೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ ಅಲ್ವಾ? ಇವತ್ತೇನು ಗೊತ್ತಾ, ಇವತ್ತು ಹೊಸ ಟಾಪಿಕ್ ಎಲ್ಲ ಏನಿಲ್ಲ, ಎಲ್ಲವನ್ನು ಒಂದು ರೆಟ್ರೋಸ್ಪೆಕ್ಷನ್ ಅಲ್ಲಿ ನೋಡುವ, ಯಾವ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ ಅಂತ ಹೇಳ್ತೀನಿ. ಮತ್ತೆ ಇವತ್ತು ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡ್ತೀನಲ್ಲ, ಅದೆಲ್ಲದರಲ್ಲೂ ಏನೋ ಒಂದು ವಿಶೇಷತೆ ಇದೆ, ಅದೇನು ಅಂತ ಕಂಡುಹಿಡಿದು ಯಾವ ವಿಷಯಗಳ ಬಗ್ಗೆ ಮಾತಾಡಿದ್ದೆ ನಾನು ನಿಮಗೆ ನೆನಪಿರೋಷ್ಟು ಟೈಪ್ ಮಾಡಿ 9480901013 ಸಂದೇಶ ಬರಲಿ. ಸದ್ಯಕ್ಕೆ ಈ ಹಾಡು ನಿಮ್ಮ ಕಿವಿಗೆ ಬೀಳಲಿ.

ಲೈಫು ಅಷ್ಟೇ ಅಲ್ವಾ, ಯಾವತ್ತೂ ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು. ನಾವು ನಕ್ಕು ಬೇರೆಯವ್ರನ್ನ ನಗಿಸೋದಿದೆಯಲ್ಲ, ಅದು ಅತಿಶಯದ ಧರ್ಮ ಅಂತ ಹಿರಿಯರು ಅನುಭವಸ್ಥರು ಹೇಳ್ತಾರೆ. ಹಾಗಿದ್ ಬಿಟ್ರೆ ಲೈಫು ಜಿಂಗಲಲ್ಲ ರೀ ಜಿಂಗಲಲ್ಲ. ಎನಿವೆ, ನವಿಲುಗರಿಯಲ್ಲಿ ಮನಸ್ಸಿನ ಮಾತಿಗೆ ದನಿ ಆಗ್ತಾ ಇದ್ದಿದ್ದು ನಿಮ್ಮ ಟ್ಯೂಸ್ಡೆ ಟ್ಯೂನರ್ ಆಶಾ. ಇವತ್ತು ಕಳೆದ ಒಂದೂವರೆ ವರ್ಷ ಹತ್ತತ್ರ, ಆಲ್ಮೋಸ್ಟ್ ಮೋರ್ ದೆನ್ 1.5 ಇಯರ್ಸ್, ನಿಮಗೆ ಉಣಬಡಿಸಿರುವಂತಹ ಎಲ್ಲ ಟಾಪಿಕ್ಗಳು ಏನೇನೆಲ್ಲ ಇದ್ವು ಗೊತ್ತಾ? ಸಂಗೀತದಿಂದ ಮನಸ್ಸಿಗೆ ಚಿಕಿತ್ಸೆ ಹೇಗೆ ಮಾಡ್ಕೋಬಹುದು, ಅಥವಾ ಧ್ಯಾನದಿಂದ ಆಗುವಂತಹ ಪ್ರಯೋಜನಗಳೇನು, ಮನಃಶಾಂತಿ ಹೇಗೆ ಪಡ್ಕೊಳ್ಬಹುದು, ಆಮೇಲೆ ಇನ್ನು ಸಂಬಂಧಗಳ ಮಹತ್ವದ ಬಗ್ಗೆ ತುಂಬ ಮಾತಾಡಿದ್ವಿ. ಹದಿಹರೆಯದಲ್ಲಿ ದೇಹದಲ್ಲಿ ಆಗುವಂತಹ ಹಾರ್ಮೋನ್ಗಳ ವ್ಯತ್ಯಾಸ ಮತ್ತು ಮಾನಸಿಕ ಆರೋಗ್ಯ, ಇದ್ರ ಬಗ್ಗೆ ಮಾತಾಡಿದ್ವಿ. ಹಾಗೆಯೇ ದಯೆ ಅಥವಾ ಕರುಣೆ ಅನ್ನುವಂತಹ ಭಾವ ನಮ್ಮಲ್ಲಿ ಕಳೆದು ಹೋಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ವಿ. ಆಮೇಲೆ ಪ್ರಾಯಶಃ ಕಳೆದ ವಾರ ಅಲ್ಲ, ಅದಕ್ಕಿಂತ ಮುಂಚೆ ಜೀವನದಲ್ಲಿ ಸಣ್ಣ ಸಣ್ಣ ಖುಷಿಗಳನ್ನು ಹೇಗೆ ಕಾಪಿಟ್ಟುಕೊಳ್ಳೋದು, ಕಳೆದುಕೊಳ್ಳದೇ ಇರೋದು ಹೇಗೆ ಅಂತ ಕೂಡ ನಾವು ಮಾತಾಡ್ತಾ ಇದ್ವಿ. ಆಮೇಲೆ ಅಶಿಸ್ತಿನ ಜನರು ಅಶಿಸ್ತನ್ನೇ ರೂಢಿಸ್ಕೊಂಡಿರ್ತಾರೆ, ಯಾಕೆ ಹೇಗೆ, ಅದರಿಂದ ಆಗುವ ಏನು ವಿರೋಧಾಭಾಸಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ವಿ. ವೆಲ್, ನಿಮಗೆ ಯಾವ ವಿಷಯದ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಬಂತು, ಯಾವ ವಿಷಯ ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ಮೆಸೇಜ್ ಮಾಡಿ ತಿಳಿಸಿ 9489010013. ಸದ್ಯಕ್ಕೆ ಶಾಂತಾಚಾರ ಬಡಿಗೇರ ಕೊಕನೂರು ಹರಿಹರದಿಂದ ನಮಸ್ತೆ ಮೇಡಮ್, ವಿಶ್ವ ಹೃದಯ ದಿನದ ಬಗ್ಗೆ ಇರಬಹುದಾ ನಿಮ್ಮ ವಿಷಯ ಇವತ್ತಿಗೆ ಅಂತ ಹೇಳ್ತಿದ್ದೀರಾ. ಖಂಡಿತ ಇಲ್ಲ, ಹೌದು, ಇವತ್ತು ವಿಶ್ವ ಹೃದಯದ ಆರೋಗ್ಯದ ದಿನ, ಕಾಪಾಡಿಕೊಳ್ಳಿ. ಸ್ವಲ್ಪ ಒಳ್ಳೊಳ್ಳೆ ಸಂಗೀತ ಕೇಳ್ತಾ ಇದ್ರೆ, ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಹೃದಯ ನಗ್ತಾನೆ ಇರುತ್ತೆ, ಏನಂತೀರಾ?

ಎಕ್ಸಾಕ್ಟ್ಲಿ ರೈಟ್, ಒಲವ ಸಿಂಚನ ರೋಮಾಂಚನ ಹೌದು. ಆದ್ರೆ ಮೂಡಿ ಬರ್ತಾ ಇರುವಂತಹ ಹಾಡುಗಳಲ್ಲಿ ಏನೋ ಒಂದು ವಿಶೇಷತೆ ಇದೆ, ಏನು ಅಂತ ಕಂಡಿಡಿದು ಮೆಸೇಜ್ ಮಾಡಿ 9480901013.

ಒಲವು ಇದ್ದ ಕಡೆ, ಪ್ರೀತಿ ಇದ್ದ ಕಡೆ ಮನಃಶಾಂತಿ ಖಂಡಿತವಾಗ್ಲೂ ಇರುತ್ತೆ. ಮನಃಶಾಂತಿ ಕೊಡುವಂತಹ ನಿಮ್ಮ ಮನಸ್ಸಿನ ಮಾತಿಗೆ ದನಿ ಆಗ್ತಾ ಇರುವುದು ಮಂಗಳವಾರಗಳನ್ನು. ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಏ, ನೀವು ಟ್ಯೂಸ್ಡೇ ಟ್ಯೂನರ್ ಅಲ್ಲ, ಟ್ಯೂಸ್ಡೇ ಟ್ವಿಸ್ಟರ್ ಅಂತ ಹೇಳಿ ಮೆಸೇಜ್ ಮಾಡ್ತಿದ್ದಾರೆ. ಹಾಡು ಕೇಳಿ ಆನಂದ ಪಡ್ತೀವಿ ಅಷ್ಟೇ ನಮಗೆ ಕೈಲಾಗೋದು ಮೇಡಮ್ ಅಂತ ನವೋದಯ ನಗರ ನಾಗರಾಜ್ ಅವರು ಮೆಸೇಜ್ ಮಾಡ್ತಿದ್ದೀರಾ. ಎನಿವೇ, ಜಯ ಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರು ಇಂದ ಮೆಸೇಜ್ ಮಾಡಿದ್ದಾರೆ. ನಮಸ್ತೆ ಮೇಡಮ್, ನವಿಲುಗರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇರ್ತೀರಾ. ಈ ದಿವಸ ನೀವು ಹೃದಯದ ಬಗ್ಗೆ ಮಾತನಾಡಬಹುದು ಅನ್ನಿಸುತ್ತದೆ ಅಂತ ಇಲ್ಲವೇ ಇಲ್ಲ. ಮುಂದಿನ ಮೆಸೇಜ್ ನೋಡೋದಾದ್ರೆ, ನಮಸ್ತೆ ಮೇಡಮ್, ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ. ಮೇಡಮ್, ಈ ದಿನದ ಕಾನ್ಸೆಪ್ಟ್ ಮುಗುಳು ನಗೆ ಇರಬಹುದು ಅನ್ಸುತ್ತೆ, ತುಂಬಾ ಆತುರತೆಯಲ್ಲಿದ್ದೇವೆ, ಪ್ಲೀಸ್ ಬೇಗನೆ ಹೇಳಿ. ಅರೆ, ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ ಇವತ್ತು ಏನು ಟಾಪಿಕ್ಕು, ಎಲ್ಲವನ್ನು ಮೆಲುಕು ಹಾಕುವಂತಹ ದಿನ ಅಂತ. ಇಷ್ಟು ದಿವಸಗಳು ಅಷ್ಟೊಂದಾರಿ ಟಾಪಿಕ್ಸ್ ಕೊಟ್ಟಿದ್ದೀನಿ, ಯಾವ ಟಾಪಿಕ್ ನಿಮಗೆ ತುಂಬ ಇಷ್ಟ ಆಯಿತು, ಇಷ್ಟು ದಿವಸಗಳು ಯಾವ್ಯಾವ ಟಾಪಿಕ್ ಬಗ್ಗೆ ಮಾತನ್ನು ಕೇಳಿಸ್ಕೊಂಡ್ರಿ ಮನಸ್ಸಿನ ಮಾತನ್ನು ಅನ್ನೋದ್ರ ಬಗ್ಗೆ. ಆಗಲೇ ಹೇಳಿದ ಹಾಗೆ ಸಂಗೀತದಿಂದ ಅಥವಾ ಧ್ಯಾನದಿಂದ ಮನೋಚಿಕಿತ್ಸೆ ಹೇಗೆ ಮಾಡಿಕೊಳ್ಳೋದು, ಅದರಿಂದ ಶಾಂತಿಯನ್ನು

ಹೇಗೆ ಕಂಡ್ಕೊಳ್ಳೋದು, ಮತ್ತೆ ಪ್ರಾಣಿಗಳ ಒಡನಾಟದಿಂದ ಮನಃಶಾಂತಿಯನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಹಾಗೇನೆ ಹದಿಹರೆಯದಲ್ಲಿ ದೇಹದಲ್ಲಿ ಉಂಟಾಗಬಹುದಾದಂತಹ ಹಾರ್ಮೋನ್ಗಳ ವ್ಯತ್ಯಾಸ, ಮತ್ತೆ ಅದರಲ್ಲಿ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ, ಜೀವನದ ಸಣ್ಣ ಪುಟ್ಟ ಕ್ಷಣಗಳಲ್ಲಿ ಸಂತೋಷವನ್ನ ಕಂಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಸಾಕಷ್ಟು ಹೀಗೆ ಎಲ್ಲ ವಿಷಯಗಳು ಮಾತಾಡಿದ್ವಿ. ಯಾವ ವಿಷಯ ನಿಮ್ಮ ಮನಸ್ಸಿಗೆ ತಟ್ಟಿತು ಅದನ್ನ ನಮಗೆ ಟೈಪ್ ಮಾಡಿ ಕಳಿಸಿ. ಜೊತೆ ಜೊತೆಗೆ ಈಗ ಪ್ರಸಾರ ಆಗ್ತಿರುವಂತಹ ಎಲ್ಲ ಹಾಡುಗಳಲ್ಲಿ ಇರಬಹುದಾದಂತಹ ವಿಶೇಷತೆ ಏನು, ಮೆಸೇಜ್ ಮಾಡಿ ಹೇಳಿ 9480901013.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ನಿಜವಾಗ್ಲೂ ಜೀವನದಲ್ಲಿ ಎಲ್ಲಾ ಸಮಯದಲ್ಲೂ ಪ್ರೇಮ ಅನ್ನೋದು ಒಂದು ಇದು ಬಿಟ್ರೆ ನಗು ತಾನೆ ಜೀವನದಲ್ಲಿ ಇರುತ್ತೆ. 12:42 ಎರಡು ಸೆಕೆಂಡ್ಗಳ ಈ ಹೊತ್ತಿನಲ್ಲಿ ನೀವಿರೋದು 101.3 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ. ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿಂದ ನವಿಲುಗರಿಯಲ್ಲಿ ಕಾಮನಬಿಲ್ಲಿನ ಕಲರ್ಫುಲ್ ಕಾರ್ಯಕ್ರಮ ಆಗಿದೆ. ನವಿಲುಗರಿ, ನಿಮ್ಮ ಕಾರ್ಯಕ್ರಮ ಮಾಹಿತಿ ಹಾಡು ಎಲ್ಲವೂ ತಿಳಿಸ್ಕೊಡ್ತಾ ಇದ್ದೀರಾ, ಎಲ್ಲ ವಿಷಯವೂ ಮನ ಗೆದ್ದಂತೆ ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ಮನಸ್ಸಿಗೆ ಮುದ ನೀಡಿದೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ನಾಗೇಂದ್ರ ಅವರೇ ನಿಮ್ಮ ಸಂದೇಶಕ್ಕಾಗಿ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕೇಳ್ತಾ ಇದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಬದುಕಿನ ಸಣ್ಣ ಸಣ್ಣ ಸಂತೋಷಗಳು, ಈ ಕಾರ್ಯಕ್ರಮ ಬಹಳ ಇಷ್ಟ ಆಗಿತ್ತು ಅಂತ ಹೇಳಿ ನವೋದಯ ನಗರ ನಾಗರಾಜ್ ಅವರು ಮೆಸೇಜ್ ಮಾಡಿದ್ದಾರೆ. ನಿಜವಾಗ್ಲೂ ಹೌದು, ಯಾವುದೋ ದೊಡ್ಡ ಸಂತೋಷ. ನನ್ನ ಮಗ ಕಾರ್ ತಗೊಂಡ್ಬಿಟ್ರೆ ನನಗೆ ಸಂತೋಷ ಆಗುತ್ತೆ, ನಾನೊಂದು ದೊಡ್ಡ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಟಿಬಿಟ್ಟು ಎಲ್ಲ 10 ಅಂಗಡಿಗಳನ್ನು ಬಾಡಿಗೆ ಕೊಟ್ಟು ಕೂತ್ಕೊಂಡು ದುಡ್ಡು ಅನ್ಸಿದ್ರೆ ಸಂತೋಷ ಆಗುತ್ತೆ ಅಂತ ಕಾಯ್ತಾ ಕಾಯ್ತಾ ಕಾಯ್ತಾ ಇವತ್ತು ನಮ್ಮ ಮನೆಯ ಅಂಗಳದಲ್ಲಿ ಅರಳುವ ಗುಲಾಬಿ ಹೂವನ್ನು ನೋಡದೆ ನಮ್ಮ ಮನೆಯಲ್ಲಿ ಅಂಗಳದಲ್ಲಿ ನಮ್ಮ ಜೊತೆ ಪುಟ್ಟು ಪುಟ್ಟು ಅಂತ ಓಡಾಡಿಕೊಂಡು ನಾಯಿ ಮರಿ ಓಡಾಡ್ತಾ ಇದ್ದಾಗ ಅದ್ರ ಜೊತೆ ಕಾಲ ಕಳೆಯುವಂತಹ ಸಂತೋಷವನ್ನು ಮಿಸ್ ಮಾಡಿಕೊಂಡ್ರೆ ಯಾರಿಗೋದ್ರಿ ಮಲ್ಟಿಪ್ಲೆಕ್ಸ್ ಕಟ್ಟಿರ್ತೀವಿ, ಎಲ್ಲೋ ಏನೋ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಬೆಂಕಿ ಹತ್ಕೊಂಡು ಉರಿದು ಹೋಗ್ಬಿಟ್ರೆ ಜೀವನ ಇಡೀ ಗೋಳ ಕರೆ ಆಗೋಗುತ್ತೆ ಅಲ್ವಾ. ಸೊ ಸಣ್ಣ ಸಣ್ಣ ಸಂತೋಷವನ್ನು ಎಂಜಾಯ್ ಮಾಡೋದು ಕಲ್ತ್ಕೊಳ್ಬೇಕು ಅನ್ನೋದು ಒಂದು ಮನಸ್ಸಿನ ಮಾತಿನ ವಿಷಯ ಆಗಿತ್ತು. ಆಮೇಲೆ ಜಗದಂಬಿಕಾ ಅವರು ಹೇಳ್ತಾ ಇದ್ದಾರೆ, ಹಂಸವೇಣಿ ನಮಸ್ತೆ ಮೇಡಮ್, ಹಾಡು ವಿಶೇಷತೆ ಆಹಾ ಬಂದರು ನೋಡಿ ದಾರಿಗೆ, ಹಾಡಿನ ವಿಶೇಷತೆ ರಾಜೇಶ್ ಕೃಷ್ಣನ್ ಹಾಡಿರುವ ಹಾಡುಗಳಲ್ವಾ ಅಂತ ಇದ್ದಾರೆ. ಎಕ್ಸಾಕ್ಟ್ಲಿ ರೈಟ್ ರೀ, ನಿಮಗೆ ಅಭಿನಂದನೆಗಳು ಇವತ್ತಿನ ಹಾಡಿನ ವಿಶೇಷತೆಯನ್ನು ಗುರುತಿಸಿ ಸಂದೇಶ ಕಳಿಸಿದ್ದಕ್ಕಾಗಿ. ತಗೊಳ್ಳಿ, ರಾಜೇಶ್ ಕೃಷ್ಣನ್ ಅವರ ದೇ ದನಿಯಲ್ಲಿ ಮತ್ತೊಂದು ಗೀತೆ, ಮಧುರಾದಿ ಮಧುರ ಗೀತೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ

ಆಲ್ ರೈಟ್, ನೀವೆಲ್ಲರೂ ಮೆಸೇಜ್ ಮಾಡಿದ್ದೀರಾ, ನಿಮ್ಮ ಎಲ್ಲ ಸಂದೇಶಗಳು ನನ್ನ ಕೈ ತಲುಪಿದೆ. ಶಾಂತಾಚಾರ್ ಬಡಿಗೇರ ಕೊಕನೂರು ಹರಿಹರ ತಾಲೂಕಿಂದ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ನವಿಲುಗರಿ ಕಾರ್ಯಕ್ರಮ ಕೇಳಬೇಕಂದ್ರೆ ಎಫ್ ಎಂ ರೇನ್ಬೋ ಟ್ಯೂನ್ ಮಾಡಲೇಬೇಕು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಒಳ್ಳೆಯ ಮಾಹಿತಿ, ಮನರಂಜನೆ ಮತ್ತು ಮಧುರವಾದ ಹಾಡುಗಳು ಕೇಳುಗರ ಮನಸ್ಸಿಗೆ ತುಂಬ ಸಂತೋಷ ನೀಡ್ತೀವಿ. ಧನ್ಯವಾದಗಳು ನಿಮಗೆ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ ಧನ್ಯವಾದಗಳು. ಆಮೇಲೆ ಇವರು ಯಾರು ಮೆಸೇಜ್ ಮಾಡಿದ್ದೀರಾ, ಸಂತೋಷ ಅಂದರೆ ಯಾರಿಂದಲೂ ಮನಸ್ಸು ನಿರೀಕ್ಷಿಸದೆ ನಮ್ಮ ಬಳಿ ಇರುವುದರಲ್ಲೇ ತೃಪ್ತಿ ಪಡುವುದು, ಕೃತಜ್ಞತೆ ನಮ್ಮಲ್ಲಿರುವ ಸಣ್ಣ ವಿಷಯಗಳಿಗೂ ಮತ್ತು ಇತರರಿಗೂ ಕೃತಜ್ಞರಾಗಿರುವುದು, ಪ್ರಸ್ತುತ ಕ್ಷಣ ಭೂತಕಾಲದ ಚಿಂತೆ ಹಾಗೂ ಭವಿಷ್ಯದ ಭಯವನ್ನು ಬಿಟ್ಟು ಪ್ರಸ್ತುತ ಕ್ಷಣದಲ್ಲಿ ಬದುಕೋದು ಅಂತ ಹೇಳ್ತಾ ಇದ್ದಾರೆ. ಕ್ಷಮಿಸಿ ತಪ್ಪಾಗಿದ್ರೆ, ಇಲ್ಲ ರೀ, ನೀವು ಕರೆಕ್ಟಾಗಿ ಹೇಳಿದ್ದೀರಾ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಮೆಸೇಜ್ ಮಾಡಿದ್ದೀರಾ. ಇಲ್ಲಿವರೆಗೂ ನಾನು ನಿಮ್ಮ ಎಲ್ಲರ ಜೊತೆಯಲ್ಲಿದ್ದು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ ಮತ್ತೆ ಭೇಟಿ ಆಗುವ ಅಲ್ಲಿವರೆಗೂ ನೀವೆಲ್ಲರೂ ಬಿ ಗುಡ್, ಡು ಗುಡ್, ಟಾಟಾ, ಬೈ ಬೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ
2: ನೀರಿನ ಸೇವನೆ

0: ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಎಸ್, ಸಮಯ 1:01 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಾ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಇವತ್ತು ಯಾರು ಭಾಗವಹಿಸ್ತಾರೆ, ಯಾವ ರೆಸಿಪಿಯನ್ನ ನಮ್ ಜೊತೆಗೆ ಹಂಚಿಕೊಳ್ತಾರೆ ನೋಡುವಂತ ಸಮಯ ಇದು. ಬನ್ನಿ ಮಾತಾಡ್ಸೋಣ. ಹಲೋ.
1: ಹಲೋ,
0: ನಮಸ್ತೆ ಮ್ಯಾಮ್.
1: ನಮಸ್ತೆ.
0: ಕವಿತಾ ಅಲ್ವಾ ನಿಮ್ ಹೆಸರು?
1: ಹೌದು ಹೌದು, ನಾನು ಕವಿತಾ ಮುಚ್ಚಂಡಿ ಮಾತಾಡೋದು.
0: ಮ್ಯಾಮ್, ನೀವು ಹೌಸ್ ವೈಫಾ ಅಥವಾ? ಈ ಮೊದಲು ಏನ್ ಕೆಲಸ ಮಾಡ್ತಾ ಇದ್ರಿ?
1: ನಾನು ಲಾಯರ್ ಆಗಿದ್ನಮ್ಮ, ಸ್ವಯಂ ನಿವೃತ್ತಿ ತಗೊಂಡೆ.
0: ಓ, ಸೂಪರ್ ಸೂಪರ್. ಲಾಯರ್ ಆಗಿದ್ದೆ ಅಂತ ಹೇಳ್ತಿದ್ರಿ. ಅಡಿಗೆ ಮಾಡೋದಕ್ಕೆ ನಿಮ್ಗೆ ಸಮಯ ಸಿಕ್ತಿತ್ತಾ?
1: ಬರ್ತಾ ಇತ್ತು ಸ್ವಲ್ಪ, ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಮಾಡ್ಬಿಟ್ಟು, ಬೆಳಿಗ್ಗೆ ಹೋಗೋವಾಗ ಕೋರ್ಟ್ಗೆ ಮಾಡ್ಬಿಟ್ಟು ಹೋಗ್ತಾ ಇದ್ದೆ, ತಿರ್ಗ ಪುನಃ ಸಾಯಂಕಾಲ ಬಂದು ಬಿಸಿ ಬಿಸಿ ಮಾಡ್ಕೊಡ್ತಾ ಇದ್ದೆ ಮಕ್ಕಳಿಗೆ ಮತ್ತೆ ನಮ್ಗೆ.
0: ನಿಮ್ಮ ಫೇವರೇಟ್ ರೆಸಿಪಿ ಯಾವ್ದು? ನೀವೇ ಮಾಡುವಂತ, ನೀವೇ ತಯಾರಿಸುವಂತ ಯಾವ ಅಡಿಗೆ ನಿಮ್ಗೆ ಇಷ್ಟ ಆಗ್ತಿತ್ತು?
1: ಈಗ ಚಳಿಗಾಲ, ಚಳಿ ಮತ್ತೆ ಮಳೆ, ಅವಾಗವಾಗ ಬಿಸಿಲು ಬರೋದ್ರಿಂದ ಮತ್ತೆ ಮಕ್ಕಳಿಗೆ ಮಿಡ್ ಟರ್ಮ್ ಎಕ್ಸಾಮ್ ಆಗ್ತಾ ಇರೋದ್ರಿಂದ ನನಗೆ ಮನೆಯಲ್ಲಿ ಹೆಲ್ದಿ ರೆಸಿಪಿ ಅಂದ್ರೆ ಸಾಯಂಕಾಲ ಟೊಮೆಟೊ ಸೂಪ್ ಮಾಡಬಹುದು. ಟೊಮೆಟೊ ಸೂಪ್ ಈಸಿ ಕೂಡ ಮತ್ತೆ ಹೆಲ್ದಿ ಕೂಡ.
0: ಹೌದೌದು,
1: ಹಂಗಾಗಿ ಟೊಮೆಟೊ ಸೂಪ್ ರೆಸಿಪಿ ಹೇಳ್ಬಹುದು.
0: ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಲ್ಲ ಟೊಮೆಟೊ ಸೂಪ್?
1: ಹೌದು ಹೌದು, ನಿಜ ನಿಜ ನಿಜ.
0: ಹೇಳಿ, ಏನೇನ್ ಬೇಕು ಟೊಮೆಟೊ ಸೂಪ್ ಮಾಡೋದಕ್ಕೆ?
1: ಒಂದು 4 ಜನಕ್ಕಂದ್ರೆ ಒಂದು 4-5 ಟೊಮೆಟೊ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಮೊದ್ಲು ಒಂದ್ ಸ್ವಲ್ಪ ಒಗ್ಗರಣೆಗೆ ಬೆಣ್ಣೆ ಹಾಕ್ಬಿಟ್ಟು, ಬೆಣ್ಣೆಯಲ್ಲಿ ಒಂದು ಮಸಾಲೆ ಎಲೆ ಇರುತ್ತಲ್ಲ, ಮಸಾಲೆ ಪತ್ರೆ, ಅದನ್ನ ಹಾಕಿ ಉಪ್ಪು ಹಾಕಿ ಟೊಮೆಟೊನ ಬೇಯಿಸ್ಕೊಂಡ್ಬಿಡೋದು ಚೆನ್ನಾಗಿ. ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಅದ್ ತಣ್ಣಗಾದ್ಮೇಲೆ ಒಂದ್ ರೌಂಡ್ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋದು. ಬ್ಲೆಂಡ್ ಮಾಡ್ಬಿಟ್ಟು ತಿರ್ಗ ಒಗ್ಗರಣೆಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮತ್ತೆ ಈ ಟೊಮೆಟೊ ಪ್ಯೂರಿ ಹಾಕ್ಬಿಟ್ಟು ಕರಿಮೆಣಸಿನ ಪುಡಿ ಉಪ್ಪು ಎಲ್ಲ ಹಾಕಿ ಇನ್ನೊಂದ್ ರೌಂಡ್ ಬೇಯಿಸ್ಕೊಂಡು, ಬೇಕಾದ್ರೆ ನಿಮ್ಗೆ ಸ್ವಲ್ಪ ಥಿಕ್ ಬೇಕಂದ್ರೆ ಸ್ವಲ್ಪ ಕ್ರೀಮ್ ಹಾಕೋಬಹುದು.
0: ಕ್ರೀಮ್ ಹಾಕೋಬಹುದು, ಓಕೆ ಓಕೆ.
1: ಇಷ್ಟು ಮಾಡಿದ್ರೆ ಸಾಕು.
0: ಮೇಲೆ ಒಂದು ಸಣ್ಣದೊಂದು ಕೊತ್ತಂಬರಿ ಸೊಪ್ಪಿಟ್ರು ಅದ
1: ಹಾಕ್ಬೋದು. ಜಸ್ಟ್ ಗಾರ್ನಿಶಿಂಗ್ಗೆ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಅದು ಕೂಡ ಹೆಲ್ದಿ ಅಲ್ವಾ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು
0: ಯಾವ ಟೊಮೆಟೊನಲ್ಲಿ ಇದು ಚೆನ್ನಾಗಾಗುತ್ತೆ? ನಾಟಿ ಟೊಮೆಟೊ
1: ಮುಪ್ಪಲ್ ಟೊಮೆಟೊನಲ್ಲೇ ಚೆನ್ನಾಗಾಗುತ್ತೆ ಅಂತ ನನ್ನ ಅನಿಸಿಕೆ. ನಾಟಿ ಟೊಮೆಟೊ ಅಲ್ಲಿ ತುಂಬಾ ಹುಳಿ
0: ಆಗುತ್ತೆ. ಹೌದು,
1: ಆಪಲ್ ಟೊಮೆಟೊ ಅಲ್ಲಿ ಸ್ವಲ್ಪ ಕೆಂಪಗೂ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ಮತ್ತೆ ಈಸಿ ಕೂಡ ಮಾಡೋದು.
0: ಹೌದು ಹೌದು, ಬಹಳ ಚೆನ್ನಾಗಿ ಬೇಯುತ್ತದು.
1: ಹೌದು, ನಿಜ ನಿಜ ನಿಜ.
0: ಸೊ ನಿಮ್ಗೂ ಕೂಡ ಈ ಒಂದು ಟೊಮೆಟೊ ಏನು ಸೂಪ್ ಇಷ್ಟ ಆಗುತ್ತಾ? ಅಂದ್ರೆ ಅವಾಗ ಅವಾಗ ಮಾಡ್ತೀರಾ?
1: ಖಂಡಿತ ಖಂಡಿತ, ನಾನು ರೆಸ್ಟೋರೆಂಟ್ಸ್ ಹೋಗುವಾಗೆಲ್ಲ ಇದೇ ಆರ್ಡರ್ ಮಾಡೋದು ಫಸ್ಟ್.
0: ಸೂಪ್ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಮೊದಲು ಬರೋದೇ ಟೊಮೆಟೊ ಸೂಪ್, ಅದಾದ್ಮೇಲೆ ಬೇರೆ ಸೂಪ್ ನೆನಪಾಗೋದು ಅಲ್ವಾ? ವೆರಿ ಕಾಮನ್, ಬಟ್ ಅಷ್ಟೇ ಎಲ್ಲರಿಗೂ ಇಷ್ಟ ಆಗುವಂತ ಸೂಪ್ ಇದು. ಹೌದು ಹೌದು ಹೌದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನೀವು ಬಿಡುವು ಮಾಡಿಕೊಂಡು ನಮ್ಮ
1: ಜೊತೆಗೆ.
0: ಎಸ್ ಎಸ್, ನೀವು ಬಿಡುವು ಮಾಡಿಕೊಂಡು ಆ ಒಂದು ಒಳ್ಳೆ ರೆಸಿಪಿಯನ್ನ ನಮ್ ಜೊತೆ ಹಂಚಿಕೊಂಡಿದ್ದೀರಾ. ಸೊ ಸಖತ್ ಖುಷಿ ಆಯ್ತು. ಮತ್ತೆ ಹೀಗೆ ಕಾಲ್ ಮಾಡ್ತಾ ಇರಿ, ಮತ್ತೆ ಹೊಸ ಹೊಸ ಒಳ್ಳೊಳ್ಳೆ ರೆಸಿಪಿಗಳನ್ನ ನಮ್ ಜೊತೆ ಹಂಚಿಕೊಳ್ತಾ ಇರಿ. ಸೊ ಸ್ನೇಹಿತರೆ, ಕೇಳಿದ್ರಲ್ಲ ಟೊಮೆಟೊ ರೆಸಿಪಿ ಈ ಒಂದು ಕಾಲಕ್ಕೆ ಅಂದ್ರೆ ಮಳೆಗಾಲಕ್ಕೆ ಸೂಕ್ತವಾಗಿರುವಂತಹ, ಬಹಳನೆ ಬೇಗ ಮಾಡ್ಬಿಡ್ಬಹುದಾದಂತಹ ರೆಸಿಪಿ ಇದು ಟೊಮೆಟೊ ಸೂಪ್. ಕೆಲವೊಮ್ಮೆ ಎಷ್ಟೋ ರೆಸಿಪಿಗಳು ನಮ್ಗೆ ಗೊತ್ತಿರುತ್ತೆ, ಆದ್ರೆ ಮರ್ತೋಗಿರುತ್ತೆ,

ಅಥವಾ ಏನಂತೀರಾ, ಟೈಮ್ ಸಾಕಾಗೋದಿಲ್ಲ ಅಂತ ಹೇಳಿ ಹಾಗೆ ಬಿಟ್ಟಿರ್ತೀವಿ. ಹೀಗೆ ಎಲ್ಲೋ ಓದಿದ್ದು, ನೋಡಿದ್ದು, ಕೇಳಿದ್ದು ನೆನಪಾದ ಕೂಡಲೇ ಹೇ ತುಂಬ ದಿನ ಆಯಿತು ಮಾಡಿ, ಮನೆಯಲ್ಲಿ ಮಾಡೋಣ ಅಂತ ಹೇಳಿ ಒಂದು ಟ್ರೈ ಕೊಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ ಯಾರು. ಸೊ ಇವತ್ತು ಸಂಜೆ ನಿಮ್ಮೆಲ್ಲರ ಮನೆಯಲ್ಲೂ ಕೂಡ ಟೊಮೆಟೊ ಸೂಪ್ ರೆಡಿ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಕರೆಯಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ನಿಮ್ಮ ರೆಸಿಪಿಗಳನ್ನ ಹಂಚ್ಕೋಬಹುದು. 9408090013 ಈ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ಅಂತ ಹೇಳ್ತಾ, 1:05 ಆಗ್ತಾ ಇದೆ. ಒಂದು ಚಂದದ ಗೀತೆ, ಶಿಲ್ಪಾ ರಾವ್ ಅವರ ಧ್ವನಿಯಲ್ಲಿ ದೇವರ ಭಾಗ 1 ಈ ಸಿನಿಮಾದ ಹಾಡು ನಿಮಗಾಗಿ ಕೇಳೋಣ ಬನ್ನಿ.

0: ಸಮಯ 1:45 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ, ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ

ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಯುನೆಸ್ಕೋ ತಾತ್ಕಾಲಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಭಾರತದ 5 ಹೊಸ ತಾಣಗಳು ಸೇರ್ಪಡೆ. 6ನೇ ತರಗತಿಗೂ ತ್ರಿಭಾಷಾ ನೀತಿಯಿಂದ ವಿನಾಯಿತಿ ನೀಡುವ ಕುರಿತು ಪರಿಗಣಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಸೌದಿ ಅರೇಬಿಯಾ ಭಾರತದ ವಿಶ್ವಾಸಾರ್ಹ ಕಾರ್ಯತಂತ್ರದ ಪಾಲುದಾರ ರಾಷ್ಟ್ರ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳೆಯರ ಟ್ರ್ಯಾಪ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಶೂಟರ್ಗಳಿಗೆ ಬೆಳ್ಳಿ. ವಾರ್ತೆಗಳ ವಿವರ. ಯುನೆಸ್ಕೋ ತಾತ್ಕಾಲಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಭಾರತದ 5 ಹೊಸ ತಾಣಗಳು ಸೇರ್ಪಡೆಯಾಗಿದ್ದು ದೇಶದ ಒಟ್ಟು ತಾಣಗಳ ಸಂಖ್ಯೆ 78ಕ್ಕೆ ಏರಿಕೆಯಾಗಿದೆ. ಹೊಸದಾಗಿ ಸೇರ್ಪಡೆಯಾದ ತಾಣಗಳಲ್ಲಿ ಬೌದ್ಧ ಪರಂಪರೆಯ ಬಾಗ್ ಗುಹಾ ಚಿತ್ರಕಲೆಗಳು, ಚಂಬಲ್ ಕಣಿವೆಯ ದೇವಾಲಯಗಳ ಸಮೂಹ, ಗುಪ್ತರ ಕಾಲದ ಉದಯಗಿರಿ ಗುಹೆಗಳು, ಗಿನ್ನೋರ್ಗಢದ ಬುಡಕಟ್ಟು ಪರಂಪರೆ ಮತ್ತು ಸತ್ಯಾಗ್ರಹಕ್ಕೆ ಸಂಬಂಧಿಸಿದ ತಾಣಗಳು ಸೇರಿವೆ. ಈ ಸೇರ್ಪಡೆಗಳು ಭಾರತದ ಅಸಾಧಾರಣ ವೈವಿಧ್ಯಮಯ ಪಾರಂಪರಿಕ ಸಂಪತ್ತನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಪ್ರಸ್ತುತ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ನೀಡಿರುವ ತ್ರಿಭಾಷಾ ನೀತಿಯ ವಿನಾಯಿತಿಯನ್ನು 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ವಿಸ್ತರಿಸುವ ಬಗ್ಗೆ ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಗೆ ಸೂಚಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಾಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಈ ಕುರಿತು ಕೇಂದ್ರ ಮತ್ತು ಮಂಡಳಿಯ ಪರ ವಕೀಲರಿಗೆ ನಿರ್ದೇಶಿಸಿದೆ. ಇದೇ ವೇಳೆ 2027ರಿಂದ 6ನೇ ತರಗತಿ ವಿದ್ಯಾರ್ಥಿಗಳಿಗೆ 2 ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳನ್ನು ಕಲಿಯುವುದನ್ನು ಕಡ್ಡಾಯಗೊಳಿಸುವ ನೀತಿಯನ್ನು ಜಾರಿಗೊಳಿಸುವ ಕುರಿತು ಪರಿಗಣಿಸುವಂತೆ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿಗೆ ಈ ಹಿಂದೆ ಸೂಚಿಸಿತ್ತು. ಪ್ರಸ್ತುತ 7, 8 ಮತ್ತು 9ನೇ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು 10ನೇ ತರಗತಿಗೆ ತೇರ್ಗಡೆಯಾದಾಗ 3ನೇ ಭಾಷೆಯಲ್ಲಿ ಮಂಡಳಿ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ಮಂಡಳಿ ತಿಳಿಸಿದೆ. ಸುಮಾರು 99% ಶಾಲೆಗಳು ತ್ರಿಭಾಷಾ ನೀತಿಯನ್ನು ಅಳವಡಿಸಿಕೊಂಡಿದ್ದು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ರಕ್ಷಣೆ, ಭದ್ರತೆ, ವ್ಯಾಪಾರ, ಹೂಡಿಕೆ, ಇಂಧನ, ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಸಂಸ್ಕೃತಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಸೌದಿ ಅರೇಬಿಯಾ ಭಾರತದ ವಿಶ್ವಾಸಾರ್ಹ ಕಾರ್ಯತಂತ್ರದ ಪಾಲುದಾರ ರಾಷ್ಟವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕತಾರ್ನ ದೋಹಾದಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ 2026ರ ವಾರ್ಷಿಕ ಸಭೆಯ ನೇಪಥ್ಯದಲ್ಲಿ ಸೌದಿ ಅರೇಬಿಯಾ ಹಣಕಾಸು ಸಚಿವ ಮೊಹಮ್ಮದ್ ಅಲ್ಜದಾನ್ ಅವರನ್ನು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಸೌದಿ ಅರೇಬಿಯಾ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದವು ದ್ವಿಪಕ್ಷೀಯ ಹೂಡಿಕೆಗಳಿಗೆ ಬಲವಾದ ಚೌಕಟ್ಟನ್ನು ಒದಗಿಸುತ್ತದೆ ಮತ್ತು ಹೂಡಿಕೆದಾರರ ವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಸೌದಿ ಅರೇಬಿಯಾ ಅದರ ಆರಂಭಿಕ ಅನುಷ್ಠಾನವನ್ನು ಎದುರು ನೋಡುತ್ತಿದೆ ಎಂದು ಮೊಹಮ್ಮದ್ ಅಲ್ಜದಾನ್ ಹೇಳಿದ್ದಾರೆ. ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತ ಒಂದು ನೋಟ ಇಲ್ಲಿದೆ. 2021ರಲ್ಲಿ ಪ್ರಾರಂಭವಾದ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಸ್ಪಷ್ಟ ದಾಖಲೆಗಳಿಲ್ಲದ ಭೂಮಿ ಸುಲಭವಾಗಿ ಆರ್ಥಿಕ ಆಸ್ತಿಯಾಗಲು ಸಾಧ್ಯವಿಲ್ಲ. ಹಾಗಾಗಿ ಗ್ರಾಮಗಳಲ್ಲಿ ಜನಸಂಖ್ಯೆಯ ಪ್ರದೇಶಗಳ ಹೆಚ್ಚಿನ ನಿಖರತೆಯ ನಕ್ಷೆಯು ಕಾನೂನುಬದ್ಧವಾಗಿ ಗುರುತಿಸಲ್ಪಟ್ಟ ಆಸ್ತಿ ದಾಖಲೆಗಳನ್ನು ಸ್ಪಷ್ಟಪಡಿಸುತ್ತದೆ, ಗಡಿಗಳನ್ನು ಸ್ಪಷ್ಟಪಡಿಸುತ್ತದೆ ಮತ್ತು ವಿವಾದಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಮೀಕ್ಷೆಗಳು 5 ಸೆಂಟಿಮೀಟರ್ ವರೆಗಿನ ನಿಖರತೆಯನ್ನು ಸಾಧಿಸಬಹುದು. 2026ರ ಆಗಸ್ಟ್ ಹೊತ್ತಿಗೆ 3.30 ಲಕ್ಷ ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 1.97 ಲಕ್ಷ ಗ್ರಾಮಗಳಿಗೆ 3.24 ಕೋಟಿ ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದ್ದು 2.72 ಕೋಟಿ ಆಸ್ತಿ ಮಾಲೀಕರಿಗೆ ವಿಸ್ತರಿಸಲಾಗಿದೆ. ಈ ರೂಪಾಂತರವು ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವ ಗಡುವನ್ನು ಕೇಂದ್ರ ನೇರ ತೆರಿಗೆಗಳ ಮಂಡಳಿ CBDT ವಿಸ್ತರಿಸಿದೆ. ಲೆಕ್ಕ ಪರಿಶೋಧನಾ ನಿಯಮಗಳಿಗೆ ಒಳಪಡಿಸುವ ತೆರಿಗೆದಾರರಿಗೆ 2026-27 ಮೌಲ್ಯಮಾಪನ ವರ್ಷದ ರಿಟರ್ನ್ ಸಲ್ಲಿಕೆ ಗಡುವನ್ನು 31 ನವೆಂಬರ್ 21 ವಿಸ್ತರಿಸಲಾಗಿದೆ. ತೆರಿಗೆ ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಕೆಯ ಗಡುವನ್ನು 30 ವಿಸ್ತರಿಸಲಾಗಿದೆ. ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 139 ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ತೆರಿಗೆದಾರರಿಗೆ ಈ ವಿಸ್ತರಣೆ ಅನ್ವಯಿಸಲಿದೆ. ಪರಿಷ್ಕೃತ ಗಡುವಿನಂತೆ ತೆರಿಗೆದಾರರು 21 ಲೆಕ್ಕ ಪರಿಶೋಧನಾ ವರದಿ ಹಾಗೂ 21 ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಬೇಕಾಗಿದೆ. ಇಂದು ವಿಶ್ವ ಹೃದಯ ದಿನವನ್ನು ಆಚರಿಸಲಾಗುತ್ತಿದೆ. ಹೃದಯ ಮತ್ತು ರಕ್ತನಾಳ ಸಂಬಂಧಿತ ಕಾಯಿಲೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು, ಅವುಗಳ ತಡೆಗಟ್ಟುವಿಕೆ ಹಾಗೂ ಜಾಗತಿಕ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ ಎಂದು ಆಚರಿಸಲಾಗುತ್ತದೆ. ಹೃದಯ ಸಂಬಂಧಿತ ಕಾಯಿಲೆಗಳ ಎಚ್ಚರಿಕೆ ಸೂಚನೆಗಳನ್ನು ಗುರುತಿಸುವುದು, ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳುವುದು, ಅಪಾಯಕಾರಿ ಅಂಶಗಳನ್ನು ನಿಯಂತ್ರಿಸುವುದು ಹಾಗೂ ಸೂಕ್ತ ಸಮಯದಲ್ಲಿ ವೈದ್ಯಕೀಯ ನೆರವು ಪಡೆಯುವುದು ಅಗತ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ JP ನಡ್ಡಾ ಸಲಹೆ ನೀಡಿದ್ದಾರೆ. ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ಗಳ ಸಂಖ್ಯೆ 1 crore ಗಡಿ ದಾಟಿದೆ. ಕಳೆದ ವರ್ಷ August 15 ಆರಂಭಿಸಲಾದ ಈ ಯೋಜನೆಗೆ ಖಾಸಗಿ ವಾಹನ ಮಾಲೀಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಸುಗಮ ಹಾಗೂ ಕಡಿಮೆ ವೆಚ್ಚದ ಪ್ರಯಾಣಕ್ಕೆ ವಾರ್ಷಿಕ ಪಾಸ್ ಅನುಕೂಲ ಕಲ್ಪಿಸುತ್ತದೆ. ದೇಶದ 1,000 ಹೆಚ್ಚು ರಾಷ್ಟೀಯ ಹೆದ್ದಾರಿ ಮತ್ತು ರಾಷ್ಟೀಯ ಎಕ್ಸ್ಪ್ರೆಸ್ ವೇ ಟೋಲ್ ಪ್ಲಾಜಾಗಳಲ್ಲಿ ಇದು ಅನ್ವಯಿಸುತ್ತದೆ. ಒಮ್ಮೆ 3,075 ರೂಪಾಯಿ ಪಾವತಿಸಿದರೆ 1 ಅಥವಾ 200 ಟೋಲ್ ಪ್ಲಾಜಾಗಳನ್ನು ದಾಟುವವರೆಗೆ ಪಾಸ್ ಮಾನ್ಯವಾಗಿದ್ದು ಪದೇ ಪದೇ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡುವ ಅಗತ್ಯವಿಲ್ಲ ಎಂದು ಸಚಿವಾಲಯ ತಿಳಿಸಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನ ಮಹಿಳೆಯರ ಶೂಟಿಂಗ್ ಟ್ರ್ಯಾಪ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಶೂಟರ್ಗಳಾದ ನೀರು ಧಾಂಡಾ, ಆಶಿಮಾ ಅಹ್ಲಾವತ್ ಮತ್ತು ಮನೀಷಾ ಕೀರ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂವರು ಒಟ್ಟು 328 ಅಂಕಗಳನ್ನು ಗಳಿಸಿ ಬೆಳ್ಳಿ ಪದಕ ಖಚಿತಪಡಿಸಿಕೊಂಡರು. ನೀರು ಧಾಂಡ 125-118 ಅಂಕಗಳನ್ನು ಗಳಿಸುವ ಮೂಲಕ ಭಾರತದ ಪರ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಇದೇ ವೇಳೆ ಆಶಿಮಾ ಮತ್ತು ಮನೀಷಾ ಕ್ರಮವಾಗಿ 106-104 ಅಂಕಗಳನ್ನು ಗಳಿಸಿದರು. ನೀರು ಧಾಂಡ ವೈಯಕ್ತಿಕ ಅರ್ಹತಾ ಸುತ್ತಿನಲ್ಲಿ ಕತಾರ್ನ ರೇ ಬಾಸಿಲ್ ಅವರೊಂದಿಗೆ ಜಂಟಿಯಾಗಿ ಅಗ್ರಸ್ಥಾನ ಹಂಚಿಕೊಂಡರು. ಪುರುಷರ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತ 2 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಯಶ್ವೀರ್ ಸಿಂಗ್ 85.72 ಮೀಟರ್ಗಳ ವೈಯಕ್ತಿಕ ಶ್ರೇಷ್ಠ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರೆ ರೋಹಿತ್ ಯಾದವ್ 84.35 ಮೀಟರ್ಗಳ ಎಸೆತದೊಂದಿಗೆ ಕಂಚಿನ ಪದಕ ಪಡೆದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಶ್ರೀಶಂಕರ್ ಮುರಳಿ 8.07 ಮೀಟರ್ಗಳ ಅತ್ಯುತ್ತಮ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರು. ಪುರುಷರ 1,500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಗುಲ್ವೀರ್ ಸಿಂಗ್ ಕೂಡ ಮತ್ತೊಂದು ಬೆಳ್ಳಿ ಪದಕವನ್ನು ತಮ್ಮ ಖಾತೆಗೆ ಸೇರಿಸಿಕೊಂಡರು. ಅವರು ಈ ಮೊದಲು ಪುರುಷರ 10 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ವಿಜೇತರಾಗಿದ್ದರು. ಶೂಟಿಂಗ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. 21 ವರ್ಷದ ಭಾರತೀಯ ಶೂಟರ್ 38 ಅಂಕಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಮಹಿಳೆಯರ 5,000 ಮೀಟರ್ ಓಟದಲ್ಲಿ ಪರುಲ್ ಚೌಧರಿ ಈ ಕ್ರೀಡಾಕೂಟದ ತಮ್ಮ 2ನೇ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಅವರು ಈ ಹಿಂದೆ ಮಹಿಳೆಯರ 3,000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ 3ನೇ ಸ್ಥಾನ ಪಡೆದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುನೆಸ್ಕೋ ತಾತ್ಕಾಲಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಭಾರತದ 5 ಹೊಸ ತಾಣಗಳು ಸೇರ್ಪಡೆ. 6ನೇ ತರಗತಿಗೂ ತ್ರಿಭಾಷಾ ನೀತಿಯಿಂದ ವಿನಾಯಿತಿ ನೀಡುವ ಕುರಿತು ಪರಿಗಣಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಸೌದಿ ಅರೇಬಿಯಾ ಭಾರತದ ವಿಶ್ವಾಸಾರ್ಹ ಕಾರ್ಯತಂತ್ರದ ಪಾಲುದಾರ ರಾಷ್ಟ್ರ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳೆಯರ ಟ್ರ್ಯಾಪ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಶೂಟರ್ಗಳಿಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:20 ಆಗ್ತಾ ಇದೆ. ಈಗ ಕೇಳೋಣ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿನ್ನ ನೆರಳ ನಿತರರ ಮೇಲೆ ಬಾಳಿಕೊಳುಗವರು ತಮ್ಮ ಬೆಳಕಿನಲ್ಲಿ. ಬೀಳಿಸದಿರಲು ನಿನ್ನ ನೆರಳ ನಿತರರ ಮೇಲೆ ಬಾಳಿಕೊಳುಗವರು ತಮ್ಮ ಬೆಳಕಿನಲ್ಲಿ. ಮೇಲು ಬೀಳುಗಳಾರ್ಗದಂತೂ ನೀನೇನರಿವೆ ತಾಳದಿರು ಗುರುತನವ ಮಂಕುತಿಮ್ಮ. ಮೇಲು ಬೀಳುಗಳಾರ್ಗದಂತೂ ನೀನೇನರಿವೆ ತಾಳದಿರು ಗುರುತನವ ಮಂಕುತಿಮ್ಮ.

ಬೀಳಿಸದಿರು ಎಲೋ ನಿನ್ನ ನೆರಳನ್ ಇತರರ ಮೇಲೆ ಅಂತ ಇರುವಂತಹ ಪದ್ಯ. ನಿನ್ನ ನೆರಳನ್ನ ಇತರ ಮೇಲೆ ಬೀಳಿಸಬೇಡ, ಅವರು ತಮ್ಮ ತಮ್ಮ ಬೆಳಕಿನಲ್ಲಿ ಬಾಳ್ಕೊಳ್ಳಿ. ಮೇಲು ಕೀಳುಗಳು, ಜಯ ಅಪಜಯಗಳು, ಯಾರಿಗೆ ಅದು ಹೇಗಾಗತ್ತೆ, ಏನು ಬಲ್ಲೆ, ನೀನೇನು ಬಲ್ಲೆ, ನನ್ನಿಂದಲೇ ಹೀಗಾಯಿತು, ನಾನೇ ಅದೆಲ್ಲ ಮಾಡಿದ್ದು ಅಂತಕ್ಕಂತಹ ಅಹಂಭಾವ ಪಡಬೇಡ. ಗುರುತನ ತಾಳಬೇಡ, ಅದನ್ನು ಧರಿಸಬೇಡ. ಧರ್ಮದ ಮಾರ್ಗದಲ್ಲಿನ ಆಚರಣೆ ನಂಬಿಕೆಗಳು, ಸಮಾಜದ ಅಭಿವೃದ್ಧಿಗೆ ಮಾಡಬೇಕಾದ ಕಾರ್ಯಯೋಜನೆ, ಸಂಸಾರದ ನಿರ್ವಹಣೆ, ತತ್ವ ವಿಚಾರಗಳ ಬಗೆಗಿನ ಅಧಿಕೃತ ನಿಲುವು ಮುಂತಾದ ಬಗ್ಗೆ ಚಿಂತನೆಗಳೇ ನಾನು ಹೇಳಿದ್ದೇ ಸರಿಯಾಗಿದೆ ಅಂತ ಧೋರಣೆ ತಳಿಬೇಕಾದ್ದಿಲ್ಲ. ಅದನ್ನೇ ಇತರರು ಅನುಸರಿಸಲೇಬೇಕಂತ ಒತ್ತಾಯ ತರುವುದು ಕೂಡ ಸರಿಯಲ್ಲ. ಅವರು ನಡೆಸೋದೂ ಇಲ್ಲ, ನಮಗೆ ಗೊತ್ತಾಗೇ ಆಗತ್ತೆ. ಅವರವರ ಅನುಭವ ವಿಚಾರ ಮಂಥನದಿಂದ ಪಡೆದುಕೊಂಡ ತಿಳಿವಿದೆಯಲ್ಲ ಅದರಂತೆ ವರ್ತಿಸ್ತಾರೆ, ಅವರು ಸ್ವತಂತ್ರವಾಗಿರಲಿ. ತೆಗೆದುಕೊಂಡ ನಿರ್ಧಾರದಲ್ಲಿ ಯಾರದ್ದು ಸರಿ, ಅದು ಹೇಗೆ, ಏಕೆ ತಿಳಿಯಲಾರದ್ದು. ನಾನು ಗುರು, ಇವರೆಲ್ಲ ನನ್ನ ಶಿಷ್ಯರು, ನನ್ನ ಅನುಯಾಯಿಗಳು ಎಂಬ ಗುರುತನ ಬೇಕಾಗಿಲ್ಲ. ನನ್ನಿಂದಲೇ ಮತ್ತವ ಬೆಳೆಯಬೇಕು, ನಾನು ತೋರಿದ ದಾರಿಯಲ್ಲೇ ನಡೆಯಬೇಕು, ಸರಿ ತಪ್ಪುಗಳ ನಿರ್ಧಾರ ಮಾಡುವವನು ನಾನು ಎಂದೆಲ್ಲ ಆದೇಶ ಮಾಡ್ತಾ ಗುರುತನವನ್ನು ಪಡೆಯಬೇಕೆಂಬ ಹಂಬಲ ಸರಿಯಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಬೆಳಕಿನಲ್ಲಿ ಜೀವನವನ್ನು ನಡೆಸುವುದೇ ಸರಿ ಮಾರ್ಗ ತಿಳಿಯು ಸೂಕ್ತ. ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮಂದರು, ಗಂಡ ಹೆಂಡತಿ, ಮಕ್ಕಳು, ಸಹಪಾಠಿಗಳು, ಸಹೋದ್ಯೋಗಿಗಳು ಎಲ್ಲರೂ ಅವರವರ ಜೀವನದ ದಾರಿಯನ್ನು ಕಂಡುಕೊಳ್ತಾರೆ. ನಾವು ಸಾಕ್ಷಿಗಳಾಗಬೇಕೇ ಹೊರತು ಹೀಗೆ ನಡೆಯಬೇಕೆಂಬ ಹಠ ನಡೆಯುವುದಿಲ್ಲ. ನಮ್ಮ ಜೀವನವನ್ನು ಪರಿಶೀಲಿಸಿದಾಗ ಈ ಅಂಶಗಳು ಸ್ಪಷ್ಟವಾಗತ್ತೆ. ಬಾಳಿನ ಈ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ, ಆದರೆ ಶಾಂತಿಯುತ ಬಾಳಿಗೆ ಇದು ಅನಿವಾರ್ಯ.

ಪೆರತೊಂದು ಬಾಳ ನೀನಾಳ್ವ ಸಾಹಸವೇಕೆ, ಹೊರೆಸಾಲದೆ ನಿನಗೆ ಪೆರರ್ಗೆ ಹೊಣೆವೋಗೆ. ಪೆರತೊಂದು ಬಾಳ ನೀನಾಳ್ವ ಸಾಹಸವೇಕೆ, ಹೊರೆಸಾಲದೆ ನಿನಗೆ ಪೆರರ್ಗೆ ಹೊಣೆವೋಗೆ. ಮರದಿ ನನೆ ನೈಜದಿಂದರಳೆ ಸೊಗವೆಲ್ಲರ್ಗೆ ಸೆರೆಮನೆಯ ಸೇಮವೇ ಮಂಕುತಿಮ್ಮ. ಮರದಿ ನನೆ ನೈಜದಿಂದರಳೆ ಸೊಗವೆಲ್ಲರ್ಗೆ ಸೆರೆಮನೆಯ ಸೇಮವೇ ಮಂಕುತಿಮ್ಮ.

0: ಇನ್ನೊಂದು ನಿನ್ನ ಬಾಳ ನೀನು ನಡೆಸ್ಕೋಬೇಕು, ನಿನ್ನ ಜೀವನ ನಡೆಸಬೇಕು ಅನ್ನೋದಕ್ಕೆ ಪೆರತೊಂದ ಬಾಳ ನೀನು ಆಳ್ವ ಸಾಹಸ ಏಕೆ ಅನ್ನುವ ಪದ್ಯ ಈಗಾಗಲೇ ಕೇಳಿದ್ದೀರಿ. ಅದರ್ಥ ಹೀಗೆ, ಬೇರೊಬ್ಬರ ಜೀವನನ ನೀನು ನಡೆಸಬೇಕಾದ ಸಾಹಸ ಯಾಕೆ ಮಾಡ್ತಿ? ಇನ್ನೊಬ್ಬರ ಜವಾಬ್ದಾರಿ ಹೊತ್ತುಕೊಳ್ಳೋ ಸಿದ್ಧವಾಗಿರೋ ನಿನಗೆ ನಿನ್ನದೇ ಆಗಿರುವ ಹೊರೆ ಸಾಲದೇನು? ಇನ್ನೊಬ್ಬರ ಜೀವನದ ರೀತಿಯನ್ನು, ಅವರ ಕಷ್ಟ ನಷ್ಟಗಳನ್ನು ವಿಡಂಬನಾತ್ಮಕವಾಗಿ ನೋಡಿ ಅವನು ನಡೆದುಕೊಳ್ಳೋದೆ ಸರಿಯಲ್ಲ, ಆ ಸಂದರ್ಭದಲ್ಲಿ ಅವನು ಹೀಗೆ ಮಾಡಬಾರ್ದಾಗಿತ್ತು, ಅವನ ಉದ್ದೇಶವೇ ಸರಿಯಲ್ಲ ಎಂದೆಲ್ಲ ಟೀಕೆ ಮಾಡ್ತಾ ಅವನ ಬದುಕಿನ ಮೂಗು ತೂರಿಸೋದು ಸರಿಯಲ್ಲ. ಅವರವರ ಕರ್ಮಫಲಕ್ಕೆ ತಕ್ಕಂತೆ ಜವಾಬ್ದಾರಿ ನಿರ್ವಹಣೆ ಹೇಗೆ ಹೇಗೆ ನಡೆಯುತ್ತೆ? ನೀನು ಬಿಡಿಸಬೇಕಾದ ಹಲವಾರು ಸಮಸ್ಯೆಗಳು ನಿರ್ಧರಿಸಿದ ಜವಾಬ್ದಾರಿಗಳ ಬಗ್ಗೆ ಗಮನ ಇಟ್ಕೊಳ್ಳೋದು ಒಳ್ಳೆಯದು. ಅವರ ಬದುಕಿನೊಳಗೆ ಪ್ರವೇಶ ಮಾಡುವ ಕುಚ್ಚೆಯಷ್ಟೇ ಸಲ್ಲದು, ನಾವು ಮಾಡಬಾರ್ದು. ಒಂದು ಮರದಲ್ಲಿ ಮೊಗ್ಗು ಸಹಜವಾಗಿ ಅರಳಿದರೆ ಎಲ್ರಿಗೂ ಸಂತೋಷವಾಗುತ್ತೆ. ವ್ಯಕ್ತಿತ್ವ ವಿಕಸನವು ಹೀಗೆ. ಬಂಧನದಲ್ಲಿರುವ ಸೆರೆಮನೆ ಕ್ಷೇಮಕರವೇ? ಒಳ್ಳೆ ಸೆರೆಮನೆ, ಒಳ್ಳೆ ಇಡ್ಲಿ ಕೊಡ್ತಾರೆ, ತಿಂಡಿ ಕೊಡ್ತಾರೆ ಅಂಥೇಳಿ ಕ್ಷೇಮವಾಗಿರುತ್ತೆ. ಏನೋ ತಿಂದ್ಬಿಡ್ಬೋದು ಅಷ್ಟೇ ಹೊರತು ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥದ್ದಲ್ಲ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:30 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏಷ್ಯನ್ ಗೇಮ್ಸ್ 2026 ಲೈವ್ ಅಪ್ಡೇಟ್ ದೆಹಲಿ ಕೇಂದ್ರದಿಂದ ನಿಮಗಾಗಿ.

0: हाजिर होंगे नए अपडेट्स के साथ।
1: एशियन गेम्स 2026 आईची नगोया।
2: ಇದುವರೆಗೂ ಏಷ್ಯನ್ ಗೇಮ್ಸ್ 2026 ಲೈವ್ ಅಪ್ಡೇಟ್ ಅನ್ನು ಕೇಳಿದ್ರಿ ದೆಹಲಿ ಕೇಂದ್ರದಿಂದ. ಈಗ ಒಂದು ಹಾಡನ್ನು ಕೇಳೋಣ ಪವರ್ ಚಿತ್ರದಿಂದ.

0: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ವೋಕಲ್ ಫಾರ್ ಲೋಕಲ್ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು.
1: ಎಲ್ಲ ಕೇಳುಗರಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ವೋಕಲ್ ಫಾರ್ ಲೋಕಲ್ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿದ್ದಾರೆ, ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
2: ನಮಸ್ತೆ
1: ಮೇಡಮ್. ನಮ್ಮ ಆತ್ಮನಿರ್ಭರ್ ಭಾರತ್ ಪರಿಕಲ್ಪನೆ ಅಂಗವಾಗಿ ದೇಶದ ಉತ್ಪಾದನಾ ಮತ್ತು ತಯಾರಿಕಾ ಸಾಮರ್ಥ್ಯ ಹೆಚ್ಚಿಸುವುದಕ್ಕೆ ಹಾಗೆ ರಫ್ತು ಪ್ರಮಾಣ ಏರಿಕೆ ಮಾಡೋದಕ್ಕಾಗಿ ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅದರಲ್ಲೂ ಮುಖ್ಯವಾಗಿ ಕೋವಿಡ್ ನಂತಹ ಸಂಕಷ್ಟ ಪರಿಸ್ಥಿತಿ ಸಂದರ್ಭದಲ್ಲಿ ನಮಗೆ ನಮ್ಮ ಒಂದು ಸ್ಥಳೀಯ ಮಾರುಕಟ್ಟೆ ಬೆಳೆಸಬೇಕು, ಸ್ಥಳೀಯ ಸರಕುಗಳು ಸಕಾಲದಲ್ಲಿ ಗ್ರಾಹಕರಿಗೆ ತಲುಪಬೇಕು ಅನ್ನುವುದು ಎಷ್ಟು ಮಹತ್ವ ಅನ್ನುವ ವಿಷಯ ಆ ಸಂದರ್ಭದಲ್ಲಿ ನಮಗೆ ಗೊತ್ತಾಯಿತು.
2: ಹೌದು.
1: ಸೊ ಇದು ನಮ್ಮ ಆರ್ಥಿಕತೆಗೆ ಈ ವೋಕಲ್ ಫಾರ್ ಲೋಕಲ್ ಅಭಿಯಾನ ಯಾವ ರೀತಿ ಕೊಡುಗೆ ಕೊಡುತ್ತೆ ಅಂತ ತಾವು ಹೇಳ್ತೀರಿ?
2: ಇದು ಒಂದು ಬಹಳ ಮುಖ್ಯವಾದ ಒಂದು ನ್ಯಾಷನಲ್ ಮೂವ್ಮೆಂಟ್ ಇದು, ವೋಕಲ್ ಫಾರ್ ಲೋಕಲ್ ಅನ್ನೋದು. ಇದು ಅಗೇನ್ ವಿಕಸಿತ್ ಭಾರತ್ 2047ಗೆ ಪೂರಕವಾಗಿ ನಾವು ಮಾತಾಡ್ತಾ ಇದೀವಿ. ಇದು ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ದ ಗ್ಲೋಬ್. ಇವಾಗ ನಾವು ಆ ಸ್ಟೇಜ್ಗೆ ಮೇಕ್ ಇನ್ ಇಂಡಿಯಾದಿಂದ ಒಂದು ಸ್ವಲ್ಪ ಮುಂದೆ ಹೋಗಿದ್ದೀವಿ. ಇವಾಗ ವೋಕಲ್ ಫಾರ್ ಲೋಕಲ್ ಅನ್ನೋದೇನಂತ ಹೇಳಿದ್ರೆ, ಈ ಮೇಕ್ ಇನ್ ಇಂಡಿಯಾ ಆ್ಯಂಡ್ ವೋಕಲ್ ಫಾರ್ ಲೋಕಲ್ ಅದು ಇಂಟಿಗ್ರೇಟೆಡ್, ಇಟ್ ಈಸ್ ಎ ಕಾನ್ಸೆಪ್ಟ್ ಆ್ಯಕ್ಚುಲಿ. ಬೇಸಿಕಲಿ ಇದು ಬ್ರಾಡರ್ ಎಕನಾಮಿಕ್ ನೀವು ನೋಡ್ಬೋದು ಇದೊಳಗೆ ಕಾನ್ಸೆಪ್ಟು, ಮತ್ತು ಪಬ್ಲಿಕ್ ಅಪೀಲ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಮೋದಿಯವರು 2019-20 ಅವರೊಂದು ಅಪೀಲ್ ಮಾಡ್ತಾರೆ ಜನಗಳಿಗೆ, ನೀವು ದಯವಿಟ್ಟು ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋ ಇದನ್ನ ಕೊಂಡ್ಕೊಳ್ಳಿ, ಮತ್ತೆ ಅದಕ್ಕೆ ಎನ್ಕರೇಜ್ ಮಾಡಿ, ಮತ್ತೆ ನೀವು ಉತ್ಪಾದನೆ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ನೀತಿ ಆಯೋಗ ಅದನ್ನ 13-20-24 ರೋಲ್ ಔಟ್ ಮಾಡ್ತಾರೆ. ಅದು ವೋಕಲ್ ಫಾರ್ ಲೋಕಲ್ ಇನಿಷಿಯೇಟಿವ್ ಇದ್ದು, ನಾನು ಆಗ್ಲೇ ಹೇಳ್ದಂಗೆ ಅದೊಂದು ನ್ಯಾಷನಲ್ ಮೂವ್ಮೆಂಟ್ ಆಗುತ್ತೆ. ಮತ್ತೆ ಡೊಮೆಸ್ಟಿಕ್ ಅಂದ್ರೆ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಆಗಿರೋಂತಹ ವಸ್ತುಗಳನ್ನ, ಮತ್ತೆ ಲೋಕಲ್ ಆರ್ಟಿಸಾನ್ಸ್ ಇಲ್ಲಿಯ ಮ್ಯಾನುಫ್ಯಾಕ್ಚರರ್ಸ್ಗೆ, ಲೋಕಲ್ ಆರ್ಟಿಸಾನ್ಸ್ಗೆ, ಮತ್ತೆ ಸೆಲ್ಫ್ ರಿಲಯಂಟ್ ಎಕಾನಮಿನ ಮಾಡಬೇಕು ಅಂತ, ಅಂದರೆ ಆತ್ಮ ನಿರ್ಭರ್ ಭಾರತ ನೀವು ಹೇಳ್ದಂಗೆ, ಅದಕ್ಕೆ ಇದೆಲ್ಲನೂ ಪೂರಕವಾಗಿದೆ. ನೀತಿ ಆಯೋಗ ಇದನ್ನ ಇನಿಷಿಯೇಟ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನ ಮಾತನಾಡಿ ಅದನ್ನ ಲಾಂಚ್ ಮಾಡಿದಾಗ ಅವ್ರು ಹೇಳ್ತಾರೆ, ಇದನ್ನ ಗ್ರಾಸ್ ರೂಟ್ ಆಂಟರ್ಪ್ರಿನರ್ಶಿಪ್ನ ಮತ್ತೆ ಸೆಲ್ಫ್ ರಿಲಯನ್ಸ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಇದ್ರ ಮೂಲಕ ಅಂತ ಹೇಳಿ. ನಮಗೆ ಕಲೋನಿಯಲ್ ಪೀರಿಯಡಲ್ಲಿ ಅಂದರೆ ನಾವು ಬ್ರಿಟಿಷರ್ಸ್ ಇದೊಳಗೆ ಸ್ವದೇಶಿ ಮೂವ್ಮೆಂಟ್ ಅಂತ ಹೇಳಿ ಒಂದಾಗ, ಅವಾಗ ಎಲ್ಲ ಫಾರಿನ್ ಪ್ರಾಡಕ್ಟ್ಸ್ನ ನೀವು ಬಾಯ್ಕೌಟ್ ಮಾಡಿ ಅಂತ ಹೇಳ್ತಾರೆ. ಈಗ ಬಾಯ್ಕೌಟ್ ಅಲ್ಲ, ಬಟ್ ಜನಗಳು ವಾಲಂಟಿಯರ್ ಆಗಿ ತಗೋಬೇಕು. ಯಾಕಂತ ಹೇಳಿದ್ರೆ ಮನಿ ಇಲ್ಲೇ ಉಳಿಯುತ್ತೆ, ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ರೆ ಎಕಾನಮಿ ನಮ್ಮ ಸರ್ಕ್ಯುಲೇಟ್ ಆಗೋದು ಇಲ್ಲೇನೆ. ಇದು ಈ ಕಾನ್ಸೆಪ್ಟಲ್ಲೇ ಇದು ಮಾಡ್ತಾ ಇರೋದು. ಮತ್ತೆ ಇಲ್ಲಿ ನಾವು ಯಾವಾಗ ಒಂದು ದೇಶ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಅದು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಕೆಲವು ನಾವು ನೀಬರಿಂಗ್ ಸ್ಟೇಟ್ಸ್ ಇಂದ ದೇಶಗಳಿಂದ ಎಷ್ಟು ಪ್ರಾಡಕ್ಟ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಅಂದ್ರೆ ಕೋವಿಡ್ ಟೈಮಲ್ಲಿ ಅದು ಬರೋದ್ ನಿಂತದಾಗ ಗೊತ್ತಾಯ್ತು ನಾವು ಎಷ್ಟು ಇದೊಂದ್ ರೀತಿ ದಾಸ್ಯ ಆಗೋಗಿದೆಯಲ್ಲ ನಮ್ಗೆ ಅಂತ ಹೇಳಿ. ಆ್ಯಪ್ಗಳಿರ್ಬೋದು, ಎಲ್ಲ ಪ್ರಾಡಕ್ಟ್ ಚೀಪಾಗಿ ಸಿಗತ್ತೆ ಅಂತ ಹೇಳಿ. ಈಗ ಈ ಪ್ರೋಗ್ರಾಮ್ ಲಾಂಚ್ ಆದ್ಮೇಲೆ, ಈ ಕಾನ್ಸೆಪ್ಟ್ ಅನ್ನ ತುಂಬಾ ಚೆನ್ನಾಗಿ ಪ್ರೈಮ್ ಮಿನಿಸ್ಟರ್ ಪ್ರಮೋಟ್ ಮಾಡಿದ ನಂತರ ಏನಾಗಿದೆ ಅಂದ್ರೆ, ಯಂಗರ್ ಜನರೇಷನ್ ಈಗ ಏ ಇದು ನಮ್ಮ ಪ್ರಾಡಕ್ಟ್, ಇದು ನಮ್ಮಲ್ಲಾಗಿರೋದ ಅಂತ ಹೇಳಿ ಪಿಕ್ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ಇದ್ರೆ ಖಾದಿ ಮೂವ್ಮೆಂಟ್ ಆಯ್ತು ಅವಾಗ, ಖಾದಿದು ಟಾರ್ಗೆಟ್ ಕೊಟ್ಟು ಎಲ್ಲರೂ ಬೈ ಮಾಡಿ ಅಂತ ಹೇಳಿ. ಇಟ್ ವಾಸ್ ಸಚ್ ಎ ಬಿಗ್ ಸಕ್ಸಸ್. ಇಷ್ಟು ಈಸಿಗೆ ಬಟ್ಟೆಗಳು ಚೀಪಾಗಿ ಸಿಂಥೆಟಿಕ್ ಸಿಗ್ತಾ ಇದ್ರು ಖಾದಿಗೆ ಹೋದ್ರು ಜನ, ಅಂದ್ರೆ ಆ ಮೋಟಿವೇಶನಲ್ ಒಂದು ಫ್ಯಾಕ್ಟರ್ ಇರಬೇಕು. ಅದು ಮಾಡಿದಾಗ ಯಾಕೆ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಸರ್ಕಾರ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ಮೊದಲು ಗವರ್ನಮೆಂಟ್ ಆಫ್ ಇಂಡಿಯಾ ಒಂದು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆರ್ಡರ್ ಇತ್ತು, 2017 ಬರುತ್ತೆ, ಅದನ್ನ ಅಮೆಂಡ್ ಮಾಡಿ 2020 ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಪ್ರಮೋಟ್ ಮಾಡಕ್ಕೆ ಶುರು ಮಾಡ್ತಾರೆ. ಎಲ್ಲಾ ಈ ಆರ್ಡರ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅದು ಅಪ್ಲಿಕಬಲ್. ಆಮೇಲೆ ಆ ಡಿಪಾರ್ಟ್ಮೆಂಟ್ ಕೆಳಗಡೆ ಯಾವ್ಯಾವ ಸಬಾರ್ಡಿನೇಟ್ ಆಫೀಸಸ್ ಇರುತ್ತೋ, ಆಟೋನಮಸ್ ಬಾಡೀಸ್ ಇರುತ್ತೋ, ಎಲ್ಲಾರು ಈ ಕಂಪನೀಸ್ ಆಕ್ಟ್ ಅಲ್ಲಿ ಬಂದ್ಬಿಡ್ತಾರೆ. ಅವರು ತಗೊಳ್ಳೇಬೇಕು ಲೋಕಲ್ ಇದು. ಆಮೇಲೆ ಏಕ್ದಮ್ ಮಾಡಿಲ್ಲ ಇದು. ಕೆಲವು ಪ್ರಾಡಕ್ಟ್ಸ್ಗೆ 50% ನೀವು ಇಂಡಿಜಿನಸ್ ಆಗಿ ಮಾಡಬೇಕು ಅಂತ, ಇನ್ನೊಂದು ಕೆಲವು ಇದಕ್ಕೆ 25%. ನಮ್ಮ ಡಿಫೆನ್ಸ್ ಸೆಕ್ಟರ್ನಲ್ಲಿ ನೋಡಿ ಎಷ್ಟು ಇದು ಮೇಕ್ ಇನ್ ಸಿಕ್ಕಾಪಟ್ಟೆನೆ ನಾವು ಚಾಲೆಂಜ್ ಮಾಡ್ತಾ ಇದ್ವಿ ವರ್ಲ್ಡ್ ಅಲ್ಲಿ, ಎಕ್ಸ್ಪೋರ್ಟ್ ಮಾಡೋ ಇದಕ್ಕೆ ಬಂದಿದ್ದೀವಿ. ನೀವು ರಿಸರ್ಚ್ ಪೇಪರ್ಸ್ಗಳನ್ನ ನೋಡಿದ್ರೆ ಇದ್ರ ಬಳ್ಳೆ ಬಹಳ ರಿಸರ್ಚ್ ಆಗಿದೆ, ವರ್ಲ್ಡ್ ವೈಡ್ ಆಗ್ತಾ ಇದೆ. ಇದೇನಿದು, ಇದನ್ನ ಯು ಎಸ್ ಅಂತಹ ಒಂದು ಮುಂದುವರೆದ ದೇಶಗಳೂ, ಇವಾಗ ನೀವು ಅಮೆರಿಕಾಗೆ ಹೋದ್ರೆ ಯಾವ ಪ್ರಾಡಕ್ಟ್ ನೋಡಿದ್ರು ಅಲ್ಲಿ ತಗೊಳ್ಬೇಕು ಅಂದ್ರೆ ಇದರ ಇಂಡೋನೇಷ್ಯಾ ಚೈನಾ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಆ ಒಂದನ್ನ ತಡಿಬೇಕು, ನಾವು ತಗೊಳ್ಬಾರ್ದು ಅಂತಲ್ಲ, ಎಲ್ಲಿ ತಗೋಬೇಕೋ ತಗೋಬೇಕು, ಆದ್ರೆ ಎಲ್ಲಿ ನಾವು ತಗೊಳೋದ್ ಇಲ್ಲದೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದೋ ಅದನ್ನ ಒಂದು. ಇನ್ನೊಂದು ಏನಂತ ಹೇಳಿ, ಇವಾಗ ನಮ್ಮ ಚನ್ನಪಟ್ಟಣ ಟಾಯ್ಸ್ ನ ನೋಡಿ, ಗ್ಲೋಬಲಿ ಮಾಡಕ್ಕೆ ಹೋದ್ರು ಅಂದ್ರೆ ಅದು ಅಟೆನ್ಷನ್ ಡ್ರಾ ಆಯ್ತು. ಅಂದ್ರೆ ಡಿಗ್ನಿಟರೀಸ್ ಬಂದಾಗ ಕೊಡೋದಿರು, ಒಬಾಮಾ ಅವರು ಬಂದಾಗ ಕೊಟ್ರು, ಅಂದ್ರೆ ಒಂದು ಅಟೆನ್ಷನ್ ಇದೆಲ್ಲ, ಅದೆಲ್ಲ ಮೇಕ್ ಇನ್ ಇಂಡಿಯಾ ಇದಕ್ಕೆ ಬಂದ್ಬಿಡುತ್ತೆ. ಅದು ವೋಕಲ್ ಫಾರ್ ಲೋಕಲ್ ಅನ್ನೋದು, ವೈ ಶುಡ್ ಬಿ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದ್ರೆ ಎಕಾನಮಿ ದೃಷ್ಟಿಯಿಂದ ಜಾಬ್

0: ಕಾನ್ಸಂಟ್ರೇಷನ್ ದೃಷ್ಟಿಯಿಂದ. ಇದು ಸಪೋರ್ಟ್ ಸ್ಕೀಮ್ಸ್ ತುಂಬಾ ಇದೆ, ಲೈಕ್ ಫಾರ್ ಎಕ್ಸಾಂಪಲ್ ಪಿಎಂ ವಿಶ್ವಕರ್ಮ ಯೋಜನಾ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಇದನ್ನೆಲ್ಲ ಅವರು ಎಂಪವರ್ ಮಾಡ್ತಾ ಇರೋದೇ ರೂರಲ್ ಅಂದ್ರೆ ಹಳ್ಳಿಗಳಲ್ಲಿ ಕ್ರಾಫ್ಟ್ಸ್ಮನ್. ಇದು ನಮ್ಮ ದೇಶ ಹಳ್ಳಿಗಳ ದೇಶನೇ ಇವತ್ತು ಕೂಡ. ನಾವು ಹಿಂದೆ ನಮ್ಮ ಎಕಾನಮಿ ಡೆವಲಪ್ ಆಗಿದ್ದೇ ಹಾಗೆ ನಾವು ಬಾರ್ಟರ್ ಸಿಸ್ಟಮ್ ಅಲ್ಲಿ ಬದುಕುದವರು, ನೀವೊಂದು ಮಾಡಿ ನಾವೊಂದು ಮಾಡ್ತೀವಿ, ನಾವಿಬ್ರು ಹಂಚ್ಕೊಂಡು ಬದುಕೋಣ ಅಂತ ಇದ್ದಿದ್ವಿ. ಇವಾಗ ನಾವು ಎಲ್ಲಾನು ಕೊಂಡ್ಕೊಳ್ಳೋ ಸ್ಥಿತಿಗೆ ಹೊರಟೋದ್ವಿ. ಅದು ದಟ್ ಈಸ್ ಅ ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ ಇಂದ ನಾವು ಹೆಂಗೆ ಅಂತ ಹೇಳಿದ್ರೆ, ಯಾವ್ದು ಈಸಿನೋ ಅದನ್ನ ತಗೊಂಬಿಡ್ಬೇಕು, ಶೆಲ್ಫ್ ಇಂದ ತಗೊಂಬಿಡ್ಬೇಕು, ಆ ಒಂದು ಮನಸ್ಥಿತಿಗೆ ಹೋಗಿದ್ವಿ. ಅದು ಕಲೋನಿಯಲ್ ಎಫೆಕ್ಟ್ ಅದು. ಆದ್ರೆ ಈಗ ವಿ ಆರ್ ಗೋಯಿಂಗ್ ಬ್ಯಾಕ್ ಇನ್ ಎ ವೆರಿ ಆರ್ಗನೈಸ್ಡ್ ವೇ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ನನಗೆ. ಇದನ್ನ ಬಹಳ ಹಿಂದೆನೆ ಮಾಡಬೇಕಾಯ್ತು, ಅಟ್ ಲೀಸ್ಟ್ ನಾವು ಇವಾಗ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ನೋಡಿ, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಷ್ಟೇ, ಯಾವ್ದಾದ್ರು ಸಾಮಾನನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಗ್ಲೋಬಲ್ ಟೆಂಡರ್ ಬಿಟ್ಬಿಟ್ರೆ, ಆ ಗ್ಲೋಬಲ್ ಟೆಂಡರ್ ಇಲ್ಲದೆ ಇದ್ದಾಗ ಎಲ್ಲಾನು ಇಷ್ಟು ಪರ್ಸೆಂಟು ಅಂದ್ರೆ 20-50% ಲೋಕಲ್ ಕಂಟೆಂಟ್ ಇರಬೇಕು, 50% ಕೆಲವುದರಲ್ಲಿ ನೀವು ಕಂಟೆಂಟ್ ತಗೊಳ್ಳೇಬೇಕು. ಅದು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಕ್ಲಾಸ್ 1, ಕ್ಲಾಸ್ 2 ಅಂತ ಎಲ್ಲ ಹೇಳಿ. ಅನದರ್ ಎಕ್ಸಾಂಪಲ್ ಅಂದ್ರೆ ಟೆಲಿಕಾಮ್ ಸೆಕ್ಟರ್ ಅಲ್ಲಿ ನೋಡಿ ನೀವು, ಅಲ್ಲಿ ನಾವು ಬಹಳ ಕಾಣ್ತಾ ಇದೀವಿ. ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡೋ ಸ್ಟೇಜ್ ಮೊಬೈಲ್ ಇದೊಳಗೇನೆ. ಇದು ಸ್ಕೀಮ್ ಅದು ಟೆಲಿಕಾಮ್ನವ್ರದ್ದು ಗೌರ್ಮೆಂಟ್ ಫಂಡ್ ಮಾಡ್ತು, ಬಟ್ ಅದು ಬಹಳ ಜನಕ್ಕೆ ಜಾಬ್ಸ್ ಕೊಟ್ಟಿದೆ. ಇದು ಎಲ್ಲದರ ದೃಷ್ಟಿ, ಒಂದು ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಮತ್ತೆ ನಮ್ಮ ಎಕಾನಮಿ ಹೊರಗಡೆಗೆ ಹೋಗಲ್ಲ. ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಕೊಟ್ಟು ಹೋಗ್ತಾ ಇದ್ದಾರೆ. ಇವಾಗ ನೀನು ಇಷ್ಟು ಪ್ರೊಡಕ್ಷನ್ ಮಾಡಿ ಇಷ್ಟು ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರದ ಎಷ್ಟೋ ರೀತಿ ಸ್ಕೀಮ್ಗಳಲ್ಲಿ, ಅಂದ್ರೆ ಕೆಲವು ಸೆಕ್ಟರ್ಸ್ನೇ ಅವರು ಐಡೆಂಟಿಫೈ ಮಾಡಿದ್ದಾರೆ ಸಪೋರ್ಟ್ ಮಾಡೋಕ್ಕೆ. ಟೆಕ್ಸ್ಟೈಲ್ ಇರ್ಬೋದು, ಮತ್ತೆ MSMEನಲ್ಲಿ, ಫಾರ್ಮಸ್ಯೂಟಿಕಲ್ಸಲ್ಲಿ, ಆಮೇಲೆ ಟೆಕ್ನಾಲಜಿ, ಆಸ್ ಐ ಸೆಡ್ ಎಲೆಕ್ಟ್ರಾನಿಕ್ ಅಂಡ್ ಇದೊಳಗೆ. ನಾವು ಮೊನ್ನೆ ನಾವು ಸೆಮಿಕಾನ್ ಸೆಮಿನಾರ್ದೆಲ್ಲ ಔಟ್ಕಮ್ ನೋಡ್ತಾ ಇದ್ವಿ, ಅಲ್ಲಿ ಕೂಡ ನಾವು ಆತ್ಮನಿರ್ಭರ್ ತರ್ತಾ ಇದ್ದೀವಿ. ಯಾಕಂದ್ರೆ ನಾವು ತುಂಬಾ ಹಿಂದೆ ಉಳಿದಿದ್ವಿ, ಸೆಮಿಕಂಡಕ್ಟರ್ಸ್ ಬಗ್ಗೆ ನಾವು ಮಾತಾಡ್ತಾನೇ ಇರಲಿಲ್ಲ. ಆದರೆ ಈ ದೇಶ ಇವತ್ತು ಸೆಮಿಕಂಡಕ್ಟರ್ ಬಗ್ಗೆ ಮಾತಾಡಿ ಅದನ್ನ ವರ್ಲ್ಡ್ಗೆ ತೋರಿಸ್ತಾ ಇದ್ದೀವಿ, ಎಸ್ ವಿ ಆರ್ ಹಿಯರ್, ವಿ ಹ್ಯಾವ್ ಅರೈವ್ಡ್, ನಮ್ಮ ಜೊತೆ ನೀವು ಬಿಸ್ನೆಸ್ ಮಾಡಬಹುದು ಅಂತ ಹೇಳಿ ಒಂದು ಇದು ಮಾಡಿದ್ದಾರೆ. ಮಿನಿಸ್ಟ್ರಿ ಆಫ್ ರೈಲ್ವೇಸ್ನವರು ಕೋಚಸ್ನ ಸಿಕ್ಕಾಬಟ್ಟೆ. ಇವಾಗ ನೀವು ಒಂದೇ ಭಾರತ್ ಇರ್ಬೋದು, ಅದೆಲ್ಲಾನೂ ನಿಮಗೆ ವೋಕಲ್ ಫಾರ್ ಲೋಕಲ್ ಅಲ್ಲಿ ತಗೊಳ್ಳೇಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಮ್ಯಾಂಡೇಟರಿ ಮಾಡಿದಾಗ ತಗೊಳ್ತಾ ಇದ್ದಾರೆ, ಪ್ರೊಡಕ್ಷನ್ ಆಗ್ತಾ ಇದೆ, ಸೇಲ್ ಮಾಡ್ತಾ ಇದ್ದಾರೆ. ಆಮೇಲೆ ಇಂಡಿಜಿನಸ್ ಲೋಕಲ್ ಪ್ರಾಡಕ್ಟ್ಸ್ ಅಂತ ಇದಲ್ಲ, ಅದೊಳಗೆ 500 ಆಸ್ಪಿರೇಷನಲ್ ಬ್ಲಾಕ್ಸ್ ಅಂತ ಮಾಡಿದ್ದಾರೆ. ಅದೊಳಗೆ ನಮ್ಮ ಯಾದಗಿರಿ ಅಂಡ್ ರಾಯಚೂರು ಕೂಡ ಬರುತ್ತೆ, ಆ 500 ಆಸ್ಪಿರೇಷನಲ್ ಬ್ಲಾಕ್ಸ್ ಅಲ್ಲಿ. ಅಲ್ಲಿ ಲೋಕಲ್ ಯಾವುದಕ್ಕೆ ಮಹತ್ವ ಕೊಡ್ಬೋದೋ ಅದನ್ನ ವರ್ಲ್ಡ್ ವೈಡ್ ಅಲ್ಲ, ಫಸ್ಟು ನಮ್ಮ ನೇಷನ್ ವೈಡ್ ಅದನ್ನು ಪರಿಚಯ ಮಾಡಿ ಆಮೇಲೆ ಅದನ್ನು ಸ್ಕೇಲ್ ಅಪ್ ಮಾಡಬೇಕು ಅಂತ ಅವ್ರದಿರೋದು. ಇದನ್ನು ಅಂದರೆ ನಮಗೆ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಭಾಳ ಎನ್ಕರೇಜ್ ಕೊಡ್ತಾ ಇದ್ದಾರೆ.
1: MSME ವಲಯಕ್ಕೆ ಕೂಡ ತುಂಬ ಹೆಚ್ಚಿನ ಒಂದು ಇದರಿಂದ ಉತ್ತೇಜನ ಸಿಕ್ಕಿದೆ. ತಾವಾಗಲೇ ಹೇಳಿದ್ರಿ, ರಕ್ಷಣಾ ವಲಯದಲ್ಲಿ ಈ ಬಿಡಿ ಭಾಗಗಳ ತಯಾರಿಕೆಯನ್ನು MSME ವಲಯಕ್ಕೆ ವಹಿಸಿರೋದು ಅವುಗಳ ಒಂದು ವಲಯ ಅಭಿವೃದ್ಧಿ ಆಗೋದಕ್ಕೆ ತುಂಬ ಒಂದು ಕೊಡುಗೆ ಕೊಟ್ಟಿದೆ. ತಾವು ಹೇಳಿದ್ರಿ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದನ್ನ ಮೆನ್ಷನ್ ಮಾಡಿದ್ರಿ, ಮತ್ತೆ ಕೋವಿಡ್ ಸಮಯದಲ್ಲಿ ಈ ವಿದೇಶಿ ಪೂರೈಕೆ ಸರಣಿ ಹೇಗೆ ಒಂದು ಅದಕ್ಕೆ ತೊಂದರೆ ಉಂಟಾಯಿತು, ಆ ಸಂದರ್ಭದಲ್ಲಿ ಸ್ಥಳೀಯ ಉತ್ಪಾದನೆಗೆ ಉತ್ತೇಜನ ಕೊಡೋದು ಎಷ್ಟು ಮಹತ್ವದ್ದು ಅನ್ನುವ ವಿಷಯದ ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡಿದ್ರಿ. ಒಟ್ಟಾರೆ ಈ ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆ ಅಡಿ ಆಂತರಿಕ ಉತ್ಪಾದನೆಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡ್ತಾ ಇದ್ದಾರೆ, ರಫ್ತು ಅವಲಂಬನೆ ಏನಿದೆ ಅದನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ, ಮತ್ತೆ ಸ್ಥಳೀಯ ಸ್ಟಾರ್ಟ್ಅಪ್ಗಳಿಗೆ ಕೂಡ ತುಂಬಾ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ
0: ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಈಗ ಮದರ್ ಡೈರಿ ಇರ್ಬೋದು, ಆಮೇಲೆ ಕೆಲವಾರು ಪ್ರಾಡಕ್ಟ್ಸ್ ಇದೆಲ್ಲ ಕ್ವಾಲಿಟಿಗೆ ಬ್ರ್ಯಾಂಡ್ ಆಗ್ತಾ ಇದೆ. ಈಗ ನಾವು ಯಾರು ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಹುಡುಕಿ ತಗೋತೀವಿ ಕೆಲವು ಪ್ರಾಡಕ್ಟ್ಸ್ನ, ಅದು ಬರೀ ನಮ್ಮ ದೇಶದ್ದು ಅಂತಲ್ಲ, ಇಟ್ ಸ್ಟ್ಯಾಂಡ್ಸ್ ಫಾರ್ ಕ್ವಾಲಿಟಿ. ಆ ತರದ್ದು ನಾವು ಬೇಕಾದಷ್ಟು ಪ್ರಾಡಕ್ಟ್ಸ್ನ, ಇವಾಗ ಮೈಸೂರು ಸ್ಯಾಂಡಲ್ ಕಂಪ್ನಿದೆ ಇದೆಯಲ್ಲ ಪ್ರಾಡಕ್ಟ್, ಅದು ಅದೆಲ್ಲ ನಾವು ಇಷ್ಟಪಟ್ಟು ತಗೊಳ್ಳೋ ಅಂಥದ್ದು, ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಮತ್ತೆ ನಂಬಿಕೆಗೆ ಅದು ಅರ್ಹ ಇರುತ್ತೆ. ಸೊ ಹಾಗಾಗಿ ನಾವು ತಗೊಳ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಎಕನಾಮಿಕ್ ರಿಸೈಲೆನ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಪೂರಕವಾಗಿರುತ್ತೆ ವೋಕಲ್ ಫಾರ್ ಲೋಕಲ್ ಅಲ್ಲಿ. ಇನ್ನೊಂದು ಮಲ್ಟಿಪ್ಲೇಯರ್ ಎಫೆಕ್ಟ್ ಇರುತ್ತೆ, ಒಂದು ಮಾಡಿದ್ರೆ ಇನ್ನೊಂದು ಮಾರ್ಕೆಟಿಂಗ್ ತನಕ ಬಂದ್ಬಿಡುತ್ತೆ, ಕನ್ಸ್ಯೂಮರ್ ತನಕ ಬರುತ್ತೆ. ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್, ಯಾವ್ದ್ರಲ್ಲ ನಮ್ಗೆ ಸ್ಕಿಲ್ ಇಲ್ಲ ಅಂತ. ಇವಾಗ ನೋಡಿ ಚನ್ನಪಟ್ಟಣ ಟಾಯ್ಸ್ ಮೊದಲಿದ್ದಕ್ಕೂ ಈಗ ಕ್ವಾಲಿಟಿನೇ ಇಂಪ್ರೂವ್ ಆಗಿದೆ ಅದು, ಯಾಕಂದ್ರೆ ಅದಕ್ಕೆ ಡಿಮಾಂಡ್ ಬ್ರ್ಯಾಂಡ್ ಆಗಿದೆ. ಮತ್ತೆ ಅಲ್ಲಿ ಒಂದು SEZ ಬಂತು, SEZ ಬಂದು ಟಾಯ್ಸ್ದು ಅದು ಆ ಕ್ವಾಲಿಟಿ ಫಿನಿಶಿಂಗ್ ಕ್ವಾಲಿಟಿನೇ ಇಂಪ್ರೂವ್ ಮಾಡಿದ್ದಾರೆ ಇವಾಗ. ಮತ್ತೆ ಇದು ಇನೋವೇಷನ್ ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಟ್ಯಾಕ್ಸ್ ರೆವಿನ್ಯೂ, ಇದು ಫ್ಯಾಕ್ಟ್ರಿ ಆಪರೇಷನ್ಸ್ ಕಾಂಟ್ರಿಬ್ಯೂಟ್, ಡೈರೆಕ್ಟ್ ಟ್ಯಾಕ್ಸ್ ಇದೆಲ್ಲ, ಇನ್ಕಮ್ ಟ್ಯಾಕ್ಸ್ ಲೋಕಲ್ ಟು ನ್ಯಾಷನಲ್ ಗೌರ್ಮೆಂಟ್ಗೆ, ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರು, ಹೆಲ್ತ್ ಕೇರು, ಎಜುಕೇಷನ್ ಅಲ್ಲಿ ಫೋಕಸ್

0: ಸಾಕ್ತಾ ಇದೆ. ಫೈನಲಿ ಏನಂತ ಹೇಳಿದ್ರೆ, ನಮಗೆ ಸ್ವಾತಂತ್ರ್ಯ ಅನ್ನೋದು ಯಾವುದು ಅಂತ ಹೇಳಿದ್ರೆ, ರಸ್ತೆನಲ್ಲಿ ಹೋಗೋದು ರಾತ್ರಿ ಒಂದು, ಅದ್ರ ಜೊತೆಗೆ ಫೈನಾನ್ಷಿಯಲಿ ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕಾಗತ್ತೆ. ನಾವು ಅಲ್ಲಿ ಆರ್ ಎನ್ ಡಿ ಬೇಕಾಗೇ ಆಗತ್ತೆ. ಆ ಆರ್ ಎನ್ ಡಿಗೆ ಇದು ಪೂರಕವಾಗಿ ಇದೆ, ಇದು ಮಾಡಲೇಬೇಕು. ಇವಾಗ ಆ ಮಾರ್ಕೆಟ್ ಬೇಕು ಅಂತ ಹೇಳಿದ್ರೆ, ನಾನು ಸಬ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ತಂದ್ರೆ ಯಾರು ತಗೊಳ್ಳೋದಿಲ್ಲ. ಆ ಒಂದು ಈಗ ಜನರಿಗೆ ಎಕ್ಸ್ಪೋಜರ್ ಇದೆ. ಆದ್ರೆ ಜನ ಎನ್ ಆರ್ ಎಸ್ ಬರಲಿ, ಇಲ್ಲಿ ಹುಡುಕಿ ತಗೊಂಡು ಹೋಗ್ತಾರೆ ಕೆಲವು ಪ್ರಾಡಕ್ಟ್ಸ್ ನ, ಅಲ್ಲಿ ಸಿಗಲ್ಲ ಅಂತ ಅಲ್ಲ ಅವರಿರೋ ದೇಶದಲ್ಲಿ. ಬಟ್ ಇದು ಚೆನ್ನಾಗಿದೆ, ಇಟ್ಸ್ ನಾಟ್ ಓನ್ಲಿ ಎಮೋಷನಲ್, ಇಟ್ ಈಸ್ ಕ್ವಾಲಿಟಿ. ಕ್ವಾಲಿಟಿ ಕಾನ್ಶಿಯಸ್ ಆಗಿದ್ದಾಗ ಬರುತ್ತೆ ಅದು.
1: ಮತ್ತೆ ಈ ಎರಡು ಮತ್ತು ಮೂರನೇ ಸ್ತರದ ನಗರಗಳು, ನಾವೇನು ಟೈರ್ ಟೂ ಮತ್ತು ಟೈರ್ ತ್ರೀ ಸಿಟೀಸ್ ಅಂತ ಹೇಳ್ತೀವಿ, ಅಲ್ಲಿ ಕೂಡ ತಯಾರಿಕೆ ಮತ್ತೆ ಉತ್ಪಾದನೆಯನ್ನ ವಿಸ್ತರಿಸೋದಕ್ಕೆ ಹೆಚ್ಚಿನ ಅವಕಾಶಗಳನ್ನ ಈ ಒಂದು ಯೋಜನೆಯಡಿ ಕೊಡಲಾಗಿದೆ. ಸೊ ಏನು ಒಂದು ಮಹಾನಗರಗಳಲ್ಲೇ ಕಾನ್ಸಂಟ್ರೇಷನ್ ಆಗಿತ್ತು ಈ ಇದು ಅಂದ್ರೆ ಉತ್ಪಾದನೆ ಇಂಡಸ್ಟ್ರೀಸ್ ಇವೆಲ್ಲ, ಇವು ಹಂಚಿಕೆ ಅಂದ್ರೆ ಪ್ರಾದೇಶಿಕ ಸಮತೋಲನಕ್ಕೆ ಕೂಡ ಇದು ಒಂದು ರೀತಿಯಲ್ಲಿ ನೆರವು ಕೊಡ್ತಾ ಇದೆ.
0: ಬ್ಯಾಲೆನ್ಸ್ಡ್ ಗ್ರೋತ್ಗೆ
1: ಮತ್ತೆ ಅಲ್ಲಿನ ಯುವ ಪ್ರತಿಭೆಗಳನ್ನ ಕೂಡ ಇದು ಬಳಸ್ಕೊಳ್ತಾ ಇದೆ, ಅಲ್ಲಿನವರಿಗೆ ಹೆಚ್ಚಿನ ಅವಕಾಶಗಳನ್ನ ಮುಕ್ತಗೊಳಿಸ್ತಾ ಇದೆ. ಈ ದೃಷ್ಟಿಯಿಂದ ನೋಡಿದ್ರೆ ವೋಕಲ್ ಫಾರ್ ಲೋಕಲ್ ಒಂದು ಸರ್ವತೋಮುಖ ಬೆಳವಣಿಗೆಗೆ ಯಾವ ರೀತಿ ಕಾರಣ ಆಗುತ್ತೆ ಅಂತ ಹೇಳ್ತೀರಿ?
0: ಲೋಕಲ್ ಅಂದ್ರೆ ಅವಲೇ ನಾನು ಬ್ಯಾಲೆನ್ಸ್ಡ್ ಗ್ರೋತ್ ಅಂತ ಆಗತ್ತೆ. ಅವಾಗ ಅರ್ಬನ್ ಅಲ್ಲಿರೋರ್ಗೇನೆ, ನಗರಗಳಲ್ಲಿರೋರ್ಗೇನೆ ಆಪರ್ಚುನಿಟೀಸು, ಅವ್ರಿಗೇನೆ ಬುದ್ಧಿವಂತಿಕೆ ಅನ್ನೋ ತರ ಆಗಿತ್ತು. ನೋಡಿ, ಈ ದೇಶದ ಪ್ರಧಾನಿಯವರು ಅವ್ರ ಮನ್ ಕಿ ಬಾತ್ ಅಲ್ಲಿ ಹುಡುಕಿ ಹುಡುಕಿ ಯಾರು ಆಂಟರ್ಪ್ರಿನರ್ಸ್ ಇರ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳು ಯಾರ್ಯಾರು ಇದ್ದಾರೆ, ಅವ್ರು ಹುಡುಕಿ ಹೇಳ್ತಾರೆ. ಆ ತರ ಒಂದು ಆರ್ಟಿಸಾನ್ ಇರ್ಬೋದು ಅವರು. ಈಗ ಬಿದಿರಿ ಆರ್ಟ್ ಇದೆಯಲ್ಲ ಬಾ, ಬೀದರ್ ಅಲ್ಲಿ ಇದಿರುತ್ತಲ್ಲ, ಅದು ಎಲ್ಲೂ ಬೇರೆ ಕಡೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾರೋ ಅವರು. ಒಬ್ಬ ಹೆಣ್ಮಗಳು ಇಡ್ಲಿ ಮಾರಿ ಒಂದು ಜೀವನ ನಡೆಸ್ತಾಳೆ ಅಂದ್ರೆ ಅವಳಲ್ಲಿರೋ ಆಂಟರ್ಪ್ರಿನರ್ಶಿಪ್ ಬಗ್ಗೆ ಮಾತಾಡ್ತಾರೆ, ಅದೆಲ್ಲ ವೋಕಲ್ ಫಾರ್ ಲೋಕಲ್ ಅಲ್ಲೇ ಬರುತ್ತೆ. ಆಮೇಲೆ ಎಷ್ಟೋ ಪ್ರಾಡಕ್ಟ್ಸ್ ಬ್ರ್ಯಾಂಡಿಂಗ್ ಆಗ್ಬಿಟ್ಟಿದೆ ಇವತ್ತು. ಆ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಗ್ಲೋಬಲಿ ಸಿಗೋ ಹಂಗೆ, ಅಮೆರಿಕಾದಲ್ಲಿ ಇಂಡಿಯನ್ಸ್ ನಡ್ತಾರೆ ಶಾಪ್ಗಳಲ್ಲಿ, ನಮ್ಮ ದೇಶದ ಎಷ್ಟೋ ಪ್ರಾಡಕ್ಟ್ಸ್ ಜನ ಕ್ಯೂ ನಿಂತು ತಗೊಳ್ಳೋ ಹೋಗ ಹಾಗಾಗಿದೆ. ಆ ರೀತಿಯ ಒಂದು ಮಾಡ್ಬೇಕಂತ ಹೇಳಿದ್ರೆ ಅದೆಲ್ಲ ಲೋಕಲ್ ಎಂಪವರ್ಮೆಂಟ್ ಆಗಿ, ಅಂದ್ರೆ ಒಂದು ವಿಲೇಜ್ ನಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದು ಹೋಗುತ್ತೆ. ಇವಾಗ ನೋಡಿ, ಬಟ್ಟೆಗಳು ಟೆಕ್ಸ್ಟೈಲ್ ನೋಡಿ, ಎಲ್ಲ ಹಳ್ಳಿಗಳಲ್ಲಿ ಸೀರೆ ರೇಷ್ಮೆ ಸೇರೆ ನೀದಾಗ್ಬೋದು, ಮೊಣಕಾಲ್ಮೂರು ಮತ್ತೆ ನಮ್ಮ ಕಂಚೀಪುರಮ್ ಅದೆಲ್ಲ ವಿಲೇಜ್ಗಳಲ್ಲಿ ಆಗ್ತಾ ಇರೋದು. ಈವನ್ ಆನೇಕಲ್ಲಲ್ಲಿ ಬ್ರ್ಯಾಂಡಿಂಗ್ ಆಗಿದೆ ಸಾರಿಗಳು, ಅಲ್ಲಿ ಮಾಡ್ತಾರೆ, ಅದೆಲ್ಲ ರಿವೈವ್ ಆಗ್ತಿದೆ. ಹೇಗೇನಂದ್ರೆ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ, ಆನ್ಲೈನಲ್ಲಾರು ಒಂದು ಕ್ರಿಯೇಟ್ ಆಗುತ್ತೆ, ನಮಗೆ ನಾವು ರೀಚ್ ಆಗ್ಬೋದು. ಮೊದಲಾದರೆ ದಲ್ಲಾಳಿಗಳ ಮೂಲಕ ಹೋಗಬೇಕಾಗಿತ್ತು, ಈಗ ಹಾಗಲ್ಲ. ಇದು ಪ್ರೊಕ್ಯೂರ್ಮೆಂಟ್ ಇರ್ಬೋದು, ಡಿಸ್ಪ್ಲೇ ಇರ್ಬೋದು, ಬೈ ಮಾಡೋದಕ್ಕಿರ್ಬೋದು, ಒಂದು ಪ್ಲಾಟ್ಫಾರ್ಮ್ಸ್ಗಳು ಕ್ರಿಯೇಟ್ ಆಗಿದೆ, ಜನ ಸಿಗ್ತಾರೆ ಅನ್ನೋದು ಒಂದು ಎಷ್ಟೋ ಹಳೇ ಇದು ರಿವೈವ್ ಆಗ್ತಾ ಇದೆ ಇವಾಗ. ದಟ್ ಈಸ್ ಹೆರಿಟೇಜ್. ಆಮೇಲೆ ಇದು ಹೆರಿಟೇಜ್ ಪ್ರಿಸರ್ವ್ ಆಗುತ್ತೆ. ಈಗ ಈ ರೀತಿ ಮಾಡಿದಾಗ ಎಷ್ಟೋ ನಮ್ಮ ನಾರ್ದರ್ನ್ ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ಇಳುಕಲ್ಲಿರ್ಬೋದು ಎಲ್ಲ ಇದೆಯಲ್ಲ, ಅವರ ಪ್ರಾಡಕ್ಟ್ಸ್ ಎಲ್ಲ ಕಾಂಡಿಮೆಂಟ್ಸು ಊಟದ್ದು ರಿಲೇಟೆಡ್ ಇದಿರ್ತಲ್ಲ, ಅದೆಲ್ಲನೂ ನಮ್ಮ ಹೆರಿಟೇಜ್ ಅವಲ್ಲ, ಫುಡ್ ಈಸ್ ಎ ಕಲ್ಚರ್, ಅದನ್ನ ಪ್ರಿಸರ್ವ್ ಮಾಡೋಕ್ಕೂ ಇದು ಹೆಲ್ಪ್ ಆಗ್ತಾ ಇದೆ. ಈಗ ನಮಗೆ ಒಂದು ಎಲ್ಲೋ ಒಂದು ಕಡೆ ಗುಜರಾತಲ್ಲೋ ಯು ಪಿನಲ್ಲೋ ಅಥವಾ ಇನ್ನೆಲ್ಲೋ ಅಸ್ಸಾಂ ಟೀ ತಗೋಬೇಕು ಅಲ್ಲಿ ಲೋಕಲ್ ಬೆಳೆದಿರೋದು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಚಾಲೆಂಜ್. ಕಾಶ್ಮೀರಲ್ಲೆಲ್ಲೋ ಬೆಳೆದಿರೋ ಕೇಸರಿ ತಗೋಬೇಕು ಅಂತ ಹೇಳಿದ್ರೆ ಒಬ್ಬ ಫಾರ್ಮರ್ ಅವನು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಬೋದು, ಅದನ್ನ ನಾನು ತಗೊಳ್ಬೋದು. ಈ ಒಂದು ಅನುಕೂಲ ಈ ವೋಕಲ್ ಫಾರ್ ಲೋಕಲನ್ನೇ ನಾನು ಹೇಳೋದು, ಪ್ರೌಡಾಗಿ ಹೇಳ್ಕೊತೀವಿ ಇವಾಗ ನಾವು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಮಾರ್ಕೆಟಿಂಗ್ ಮಾಡೋಕ್ಕೆ ನಮಗೆ ಅಂದರೆ ಅದು ಇದಾಗಬೇಕಂದ್ರೆ ಒಂದು ಸಪೋರ್ಟ್ ಫ್ರೇಮ್ವರ್ಕ್ ಮಾಡಿದ್ದಾರೆ. ಆ ಒಂದು ವಿಷನ್ ವೋಕಲ್ ಫಾರ್ ಲೋಕಲ್ ಆ ಸೆಲ್ಫ್ ರಿಲಯಂಟ್ ಭಾರತಕ್ಕೆ ಅದೆಲ್ಲ ಪೂರಕವಾಗಿ ಒಂದಕ್ಕೊಂದು ಆಗ್ತಾ ಇದೆ ಇದು.
1: ಹೌದು, ನೀವು ಆಗಲೇ ಹೇಳಿದ್ರಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ, ಅದೇ ಮಾದರಿಯಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಅಂತ
0: ಪ್ರತಿ,
1: ಹೌದೌದು, ರೈಲ್ವೆ ನಿಲ್ದಾಣದಲ್ಲಿ ಕೂಡ ಅಲ್ಲಿ ಸ್ಥಳೀಯವಾಗಿ ಉತ್ಪಾದನೆ ಆಗುವಂತಹ ವಿಶೇಷ ಒಂದು ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ನಿಲ್ದಾಣಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ.
0: ಹೌದು,
1: ಮತ್ತೆ ಈಗ ನೋಡಿ ನಾವು ಹಾಸನ ಜಿಲ್ಲೆನಲ್ಲಿ ಆಲೂಗಡ್ಡೆ ವಿಶೇಷವಾಗಿ ಬೆಳೀತಾರೆ, ಮೈಸೂರು ಕಡೆ ವಿಶೇಷವಾದ ಒಂದು ಬದನೆಕಾಯನ್ನ ಬೆಳೀತಾರೆ. ಈ ರೀತಿ ಪ್ರತಿ ಜಿಲ್ಲೆಗಳಲ್ಲಿ ಅಲ್ಲಿನ ವಿಶೇಷವಾದ ಒಂದು ಉತ್ಪಾದನೆ, ಅದು ಕೃಷಿದಿರಬಹುದು ಅಥವಾ ಅದು ಒಂದು ಆಹಾರಕ್ಕೆ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಯಾವುದೇ ಬೇರೆ, ಈಗ ಬಳ್ಳಾರಿನಲ್ಲಿ ಜೀನ್ಸ್ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಪ್ರಸಿದ್ಧಿ. ಈ ರೀತಿಯ ಉತ್ಪನ್ನಗಳನ್ನು ಗುರುತಿಸಿ ಅದಕ್ಕೆ ವಿಶೇಷ ಒತ್ತನ್ನು ಕೊಟ್ಟು ಅದಕ್ಕೆ ಉತ್ತೇಜನ ಕೊಡೋದಿದೆಯಲ್ಲ, ಅದು ನಮ್ಮ ಲೋಕಲ್ ಫಾರ್ ವೋಕಲ್ ಈ ಪರಿಕಲ್ಪನೆಯಡಿ ತುಂಬಾ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು.
0: ಹೌದು, ರೈಲ್ವೇಸ್ ಬಹಳ ಚೆನ್ನಾಗಿದೆ. OSOP ಏನಂದ್ರೆ ಅದು 22 March 2025 ಅದನ್ನ ಲಾಂಚ್ ಮಾಡ್ತಾರೆ, ಯೂನಿಯನ್ ಬಜೆಟ್ ಅಲ್ಲಿ ಅನೌನ್ಸ್ ಆಗುತ್ತೆ. ಅದು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಕೋರ್ ಆಬ್ಜೆಕ್ಟಿವ್.

0: ಏನಂತ ಹೇಳಿದ್ರೆ ವೋಕಲ್ ಫಾರ್ ಲೋಕಲ್ ಇದೊಳಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನವರು ಹೆಣ್ಮಕ್ಳು ಎಸ್ಪೆಷಲಿ ಅವರು ಟ್ರೈಬಲ್ ಕಮ್ಯುನಿಟೀಸ್ನವರು ಆ ರಿವೈವ್ ಮಾಡಿ ಟ್ರೆಡಿಷನ್ಸ್ನ ಆ ಶಾಪಲ್ಲಿ ಒಂದು ಓಪನ್ ಮಾಡೋದು ರೈಲ್ವೆ ಪ್ಲಾಟ್ಫಾರ್ಮ್ಸಲ್ಲಿ ಅದು ಒಂದೇ ಥರ ಇರಬೇಕು ಅದು ನೋಡಿದ ತಕ್ಷಣ ಇದು ಇಂಡಿಜಿನಸ್ದು ಅಂತ ಹೇಳಿ ನೀವು ಆಫ್ರಿಕಾ ಸೌತ್ ಆಫ್ರಿಕಾ ಕಡೆ ಎಲ್ಲ ಹೋದರೆ ಆ ಇಂಡಿಜಿನಸ್ ಇದಕ್ಕೆ ಎಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ ಆ ಮನೆ ಕೆಲಸ ಮಾಡೋದು ಪೇಂಟಿಂಗ್ ಕ್ರಾಫ್ಟು ಎಲ್ಲ ಈಗ ನಾವು ಹ್ಯಾಂಡಿಕ್ರಾಫ್ಟು ಹ್ಯಾಂಡ್ಲೂಮ್ಸು ಆರ್ಟಿಫ್ಯಾಕ್ಟ್ಸು ಲೋಕಲ್ ಅಗ್ರಿಕಲ್ಚರ್ ಪ್ರೊಡ್ಯೂಸು ಅದನ್ನೆಲ್ಲ ಎಲಿಜಿಬಲ್ ಪ್ರಾಡಕ್ಟ್ಸ್ ಅಂತ ಏನು ಅವರು ಐಡೆಂಟಿಫೈ ಮಾಡಿದ್ದಾರೆ ಸರ್ಕಾರ ಅದನ್ನು ಡಿಸ್ಪ್ಲೇ ಮಾಡಿ ಜನಗಳಿಗೆ ಎಸ್ ಇದಿದೆ ತಗೊಳ್ಳಿ ನೀವು ಅಂತ ಹೇಳಿದ್ರೆ ಇದರಿಂದ ಒಂದಾಗತ್ತೆ ಈವನ್ ಆರ್ಟಿಸನ್ಸ್ ಅಂದರೆ ಕ್ರಾಫ್ಟ್ ಮಾಡೋರ್ಗೂ ಪ್ರೆಷರ್ ಬರುತ್ತೆ ಒಳ್ಳೇದು ಮಾಡಿದ್ರೆ ತಗೋತಾರೆ ಜನ ನಾವು ಫಿನಿಷಿಂಗ್ ಟಚ್ ಚೆನ್ನಾಗಿ ಕೊಡಬೇಕು ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಬರುತ್ತೆ ಇದರೊಳಗೆ.
1: ಹೌದು, ಹೇಳಿದ ಹಾಗೆ ಈ ಗುಣಮಟ್ಟ ಖಾತ್ರಿಪಡಿಸೋದಕ್ಕೆ ಸರ್ಟಿಫೈಡ್ ಲೋಕಲ್ ಗೂಡ್ಸ್ಗೆ ಒತ್ತು ಕೊಡಲಾಗಿದೆ ಮತ್ತು ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ONDC ಇದ್ರ ಮೂಲಕ ಸ್ಥಳೀಯ ವಾಣಿಜ್ಯಕ್ಕೆ ಆದ್ಯತೆ ಕೊಡ್ತಾ ಇರೋದನ್ನು ನಾವು ಕಾಣ್ತೀವಿ.
0: ಹೌದು,
1: ಒಟ್ಟಾರೆ ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆ ಕುರಿತಂತೆ ಇಲ್ಲಿಯವರೆಗೆ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ವೋಕಲ್ ಫಾರ್ ಲೋಕಲ್ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS ಹಿರಿಯ ಪತ್ರಕರ್ತರು, ಪ್ರಸಾರ ನಿರ್ವಹಣೆ ಚೇತನ್ CV, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ R. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸ್ವಚ್ಛತೆಯ ಸೇವೆ 2026
1: ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯು ದೇಶದ ಅಭಿವೃದ್ಧಿಗೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
4: ಆ ಭಾಗ್ಯವೇ, ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ. ಆ ಕಾಲವೇ
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆ ನವದೆಹಲಿಗೆ ಆಗಮಿಸಿ ಚರ್ಚಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಹ್ವಾನ. ಬಾಕಿ ಇರುವ 38,000 ಕೋಟಿ ರೂಪಾಯಿ ಬಿಲ್ಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿಗೆ ಗುತ್ತಿಗೆದಾರರ ಸಂಘ ಪತ್ರ. ನೈಸ್ ಯೋಜನೆ ಹೆಸರಲ್ಲಿ 3,00,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ, ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆರೋಪ. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ನ್ಯಾಯಾಲಯದಲ್ಲಿ ಮುಂದುವರಿದ, ಪ್ರದೋಷ್ ಹೇಳಿಕೆ ದಾಖಲು ಪ್ರಕ್ರಿಯೆ. ಸುಪ್ರೀಂಕೋರ್ಟ್ಗೆ ನಟ ದರ್ಶನ್ ಅರ್ಜಿ. ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ ಸಾಧ್ಯತೆ.

0: ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದೆ. ಪತ್ರದಲ್ಲಿ ಕೂಡಲೇ 38,000 ಕೋಟಿ ರೂಪಾಯಿಗಳ ಬಿಲ್ಗಳನ್ನು ಬಿಡುಗಡೆ ಮಾಡುವಂತೆ ಕೋರಿದೆ. ಪಾವತಿಯ ವಿಳಂಬದ ಬಗ್ಗೆಯೂ ಪತ್ರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದೆ. ಗುತ್ತಿಗೆದಾರರ ಸಮಸ್ಯೆಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿಗಳೊಂದಿಗೆ ತುರ್ತು ಸಭೆ ನಡೆಸುವಂತೆಯೂ ಸಂಘ ಮನವಿ ಮಾಡಿದೆ. ವಿವಿಧ ಸರ್ಕಾರಿ ಇಲಾಖೆಗಳಿಂದ ಹಣ ಬಿಡುಗಡೆ ಮಾಡುವಲ್ಲಿ ಪಾರದರ್ಶಕತೆ ಇರಬೇಕು ಎಂದು ತಿಳಿಸಿದೆ. ವಿಶೇಷ ಲೆಟರ್ ಆಫ್ ಕ್ರೆಡಿಟ್ ಎಲ್ಒಸಿ ನೀಡುವ ಪದ್ಧತಿಯನ್ನು ನಿಲ್ಲಿಸುವಂತೆ, ಜಿಎಸ್ಟಿ ಕಾರಣದಿಂದ ಉಂಟಾಗಿರುವ 8% ವ್ಯತ್ಯಾಸದ ಮೊತ್ತವನ್ನು ಬಿಡುಗಡೆ ಮಾಡುವಂತೆ ಹಾಗೂ ಸರ್ಕಾರಿ ಕಾಮಗಾರಿ ನೀಡುವಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಆದ್ಯತೆ ನೀಡುವಂತೆ ಗುತ್ತಿಗೆದಾರರ ಸಂಘ ಸರ್ಕಾರವನ್ನು ಕೋರಿದೆ. ನೈಸ್ ಹಗರಣ ರಾಜ್ಯದ ಅತ್ಯಂತ ದೊಡ್ಡ ಹಗರಣ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ವಿಧಾನಸೌಧದಲ್ಲಿ ಚರ್ಚೆಗೆ ತಾವು ಸಿದ್ಧವಿರುವುದಾಗಿ ಘೋಷಿಸಿದ್ದಾರೆ. ಸರ್ಕಾರ ನೈಸ್ ಯೋಜನೆ ಹೆಸರಲ್ಲಿ ರೈತರ ಬದುಕಿನಲ್ಲಿ ಚಲ್ಲಾಟವಾಡುತ್ತಿದೆ ಎಂದು ದೂರಿದ್ದಾರೆ. ಯೋಜನೆ ಹೆಸರಿನಲ್ಲಿ 3,00,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಯೋಜನೆ ಹೆಸರಿನಲ್ಲಿ ಟೌನ್ಶಿಪ್ ಜಾಗ ಕಡಿಮೆ ಮಾಡಿ ಟೋಲ್ ರೋಡ್ ಜಾಗ ಹೆಚ್ಚಿಸಲಾಗಿದೆ. 1997ರಲ್ಲಿ ಟೋಲ್ ಮಾರ್ಗಕ್ಕೆ 6,999 ಎಕರೆ ಇತ್ತು. 2004ರಲ್ಲಿ ಟೋಲ್ ರೋಡ್ಗೆ 9,468 ಎಕರೆ ಮಾಡಲಾಗಿದೆ ಎಂದು ದೂರಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಿಂದ ಸಾಕ್ಷಿದಾರನಾಗಿ ಬದಲಾದ ಪ್ರದೋಷ್ನ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ 2ನೇ ದಿನವಾದ ಇಂದು ದಾಖಲಿಸಲಾಗುತ್ತಿದೆ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಪ್ರದೋಷ್ನನ್ನು ಇಂದು ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ಕರೆತರಲಾಯಿತು. ಈ ಪ್ರಕರಣದಲ್ಲಿ ಪ್ರದೋಷ್ನನ್ನು 29ನೇ ಸಾಕ್ಷಿಯನ್ನಾಗಿ ಪಟ್ಟಿ ಮಾಡಲಾಗಿದೆ. ಕಲಾಪದ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿನಲ್ಲಿರುವ ನಟ ದರ್ಶನ್ ಮತ್ತು ಪವಿತ್ರಾಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದಾರೆ. ಇದೇ ವೇಳೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪ್ರದೋಷ್ಗೆ ಸಾಕ್ಷಿದಾರ ಸ್ಥಾನಮಾನ ನೀಡಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ 2 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಪ್ರದೋಷ್ನನ್ನು ಸಾಕ್ಷಿದಾರನನ್ನಾಗಿ ಪರಿವರ್ತಿಸುವಲ್ಲಿ ಅನುಸರಿಸಲಾದ ಕಾರ್ಯವಿಧಾನವನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ನ ಶಿಕ್ಷಕರು ಹಾಗೂ ಪದವೀಧರರ ತಲಾ 2 ಕ್ಷೇತ್ರಗಳಿಗೆ 23rd October ಚುನಾವಣೆ ನಡೆಯಲಿದ್ದು, ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ, ಪಶ್ಚಿಮ ಪದವೀಧರರ ಕ್ಷೇತ್ರ, ಆಗ್ನೇಯ ಪದವೀಧರರ ಕ್ಷೇತ್ರ ಹಾಗೂ ಈಶಾನ್ಯ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ನಾಮಪತ್ರ ಸಲ್ಲಿಸಲು 6 ಅಕ್ಟೋಬರ್ ಕೊನೆಯ ದಿನವಾಗಿದೆ. 7 ಅಕ್ಟೋಬರ್ ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು 9 ಅಕ್ಟೋಬರ್ ಕೊನೆಯ ದಿನವಾಗಿದೆ. 27 ಅಕ್ಟೋಬರ್ ಮತ ಎಣಿಕೆ ನಡೆಯಲಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹಲವೆಡೆ ರಾತ್ರಿಯಿಡೀ ಮಳೆಯಾಗಿದ್ದು, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹುಬ್ಬೆ ಹುಣಸೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಉಡುತೊರೆ ಜಲಾಶಯ, ತಟ್ಟೆಹಳ್ಳ, ಸ್ವಾಮಿಹಳ್ಳ ತುಂಬಿ ಸೇತುವೆ ಮೇಲೆ ನೀರು ಹರಿದ ಪರಿಣಾಮ ಹನೂರು ಪಟ್ಟಣದ ಬಡಾವಣೆಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತಾಗಿದೆ. ಹುಬ್ಬೆ ಹುಣಸೆ ಜಲಾಶಯಕ್ಕೆ ಭೇಟಿ ನೀಡಿದ ಹನೂರು ಶಾಸಕ ಎಂಆರ್ ಮಂಜುನಾಥ್, ಕಳೆದ ಹಲವು ತಿಂಗಳಿಂದ ಸಮರ್ಪಕ ಮಳೆಯಾಗದೆ ಹನೂರು ತಾಲೂಕಿನಲ್ಲಿ ಭೀಕರ ಬರ ಆವರಿಸಿತ್ತು. ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಾಗಿತ್ತು. ಕಳೆದ 1 ವಾರದಿಂದ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವುದರಿಂದ ಬರ ಆವರಿಸಿದ್ದ ಜಾಗದಲ್ಲಿ ಭರವಸೆ ಮೂಡಿದೆ ಎಂದು ತಿಳಿಸಿದ್ದಾರೆ. ಮುಂದಿನ 7 ದಿನಗಳ ಕಾಲ ರಾಜ್ಯಾದ್ಯಂತ ಬಿಸಿಲಿನ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮಧ್ಯಾಹ್ನದ ಬಳಿಕ ಮೋಡ ಕವಿದ ವಾತಾವರಣ ಕಂಡುಬರಲಿದ್ದು, ರಾಜ್ಯಾದ್ಯಂತ ಅಲ್ಲಲ್ಲಿ ಗುಡುಗು ಮಿಂಚು ಸಹಿತ ಜೋರಾದ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಇಂದಿನಿಂದ 2 ಅಕ್ಟೋಬರ್ವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ

ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಹೊಸ ಕಬ್ಬಾಳುವಿನಲ್ಲಿ ಅತ್ಯಧಿಕ 111.25 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರು ನಗರದಲ್ಲಿ 71.5 ಮಿಲಿಮೀಟರ್ ಮಳೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಮಾಹಿತಿ ಬಿಡುಗಡೆ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತ ಒಂದು ನೋಟ ಇಲ್ಲಿದೆ. 2021ರಲ್ಲಿ ಪ್ರಾರಂಭವಾದ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. 2026ರ ಆಗಸ್ಟ್ ವೇಳೆಗೆ 330,000 ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 197,000 ಗ್ರಾಮಗಳಿಗೆ 3,24,00,000 ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದ್ದು 2,72,00,000 ಆಸ್ತಿ ಮಾಲೀಕರಿಗೆ ವಿತರಿಸಲಾಗಿದೆ. ಈ ರೂಪಾಂತರವು ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ 2026ರ ಜನವರಿ 1ರಿಂದ ಸೆಪ್ಟೆಂಬರ್ 28ರವರೆಗಿನ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಒಟ್ಟು 143 ಸಂತ್ರಸ್ತರಿಗೆ 114.98 ಲಕ್ಷ ಪರಿಹಾರ ಧನ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿಜಿಎಂ ತಿಳಿಸಿದ್ದಾರೆ. ಕಾಯಿಲೆ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ಕಾಯಿಲೆಗಳು ಬಾರದಂತೆ ಮುನ್ನೆಚ್ಚರಿಕೆ ವಹಿಸಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ವಿಶ್ವ ರೇಬಿಸ್ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಕಾಲ್ನಡಿಗೆ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಉದ್ಯಾನವನದ ಮುಂಭಾಗದಲ್ಲಿ ಜೈಹಿಂದ್ ಪ್ರತಿಷ್ಠಾನ, ವಾಯುವಿಹಾರಗಳ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿಶ್ವ ಹೃದಯ ದಿನ ಆಚರಿಸಲಾಯಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆ ನವದೆಹಲಿಗೆ ಆಗಮಿಸಿ ಚರ್ಚಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಹ್ವಾನ. ಬಾಕಿ ಇರುವ 38,000 ಕೋಟಿ ರೂಪಾಯಿ ಬಿಲ್ಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿಗೆ ಗುತ್ತಿಗೆದಾರರ ಸಂಘ ಪತ್ರ. ನೈಸ್ ಯೋಜನೆ ಹೆಸರಲ್ಲಿ 3,00,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ನ್ಯಾಯಾಲಯದಲ್ಲಿ ಮುಂದುವರಿದ ಪ್ರದೋಷ್ ಹೇಳಿಕೆ ದಾಖಲು ಪ್ರಕ್ರಿಯೆ, ಸುಪ್ರೀಂಕೋರ್ಟ್ಗೆ ನಟ ದರ್ಶನ್ ಅರ್ಜಿ. ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿ

0: ಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಮಯ 2:41 ಆಗಿದೆ. ಎಫ್ಎಂ ರೇನ್ಬೋ ಟ್ಯೂನ್ ಮಾಡಿದ್ದೀರಾ ನೀವೆಲ್ಲರೂ ಕೂಡ. ಸ್ನೇಹಿತರೆ, ಈಗ ಕೆಲವು ಜನಪ್ರಿಯ ಗೀತೆಗಳನ್ನ ಕೇಳೋಣ. ಮೊದಲನೇದಾಗಿ ಸಂಜು ವಿಡ್ಸ್ ಗೀತಾ ಚಿತ್ರದ ಟೈಟಲ್ ಟ್ರ್ಯಾಕ್ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಕೇಳ್ತಾ ಇದ್ದೀರಾ. ಸಮಯ 2:51 ಆಗಿದೆ. ಈಗಷ್ಟೇ ಕೇಳ್ತಾ ಇರುವಂತಹ ಈ ಒಂದು ಸಂಗೀತದ ತುಣುಕು ಮಾತಿನಲ್ಲಿ ಹೇಳಲಾರೇನು, ಎಸ್ ಬೊಂಬಾಟ್ ಚಿತ್ರದ ಗೀತೆ ಇದು ಸೋನು ನಿಗಮ್ ಅವರ ಧ್ವನಿಯಲ್ಲಿ.

ಪ್ರೀತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಆಟ ಆಡೋಕೆ ಆಡಿ ನೋಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ. ಸೊ ಸಮಯ ಬಹಳ ಕಡಿಮೆ ಇರೋದ್ರಿಂದ ಹೆಚ್ಚು ಮಾತು ಬೇಡ, ನೇರ ಪ್ರಶ್ನೆಗಳ ಕಡೆಗೆ ಹೊರಟೋಗ್ತೀನಿ. ಮೊದಲೇ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು 70-80ರ ದಶಕದ ಸಿನಿಮಾಗಳ ಟೈಟಲ್ ಕಾರ್ಡ್ಗಳನ್ನು ಸರಿಯಾಗಿ ಗಮನಿಸಿದ್ದೆ ಆಗಿದ್ದರೆ ಅಲ್ಲಿ ಒಂದು ಹೆಸರು ಕಾಣಸಿಗುತ್ತೆ, ಉಡುಪಿ ಜೈರಾಮ್ ಅಂಥೇಳಿ. ಈ ಉಡುಪಿ ಜೈರಾಮ್ ಅನ್ನುವಂತಹ ಕಲಾವಿದ ಸಿನಿಮಾದಲ್ಲಿ ಸುಮಾರು 300+ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಿದ್ರೆ ಸಿನಿಮಾದ ಯಾವ ವಿಭಾಗದಲ್ಲಿ ಇವರು ಕೆಲಸ ಮಾಡಿದ್ರು, ಯಾವ ಕಲಾವಿದರಾಗಿದ್ರು ಉಡುಪಿ ಜೈರಾಮ್ ಅನ್ನೋದನ್ನ ನೀವು ನನಗೆ ತಿಳಿಸ್ಕೊಡ್ಬೇಕು. 9480 9480 1013 ಈ ಸಂಖ್ಯೆಗೆ.

ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೆಲಸ ಮಾಡಿರುವಂಥ ಉಡುಪಿ ಜಯರಾಮ್ ಸಿನಿಮಾದ ಯಾವ ವಿಭಾಗದಲ್ಲಿ ಗುರುತಿಸಿಕೊಂಡಿದ್ರು ಅಂಥೇಳಿ ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ಕಬಾಡಿ ಇಂದ್ರ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಹಾಗೆ 7233 ಈ ಸಂಖ್ಯೆಯಿಂದ ಉತ್ತರ ಬಂದಿದೆ. ನೇತ್ರಾ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಗಜಾನನ ಭಟ್ ಬೋಳನಮಕ್ಕಿಯಿಂದ, ಹಾಗೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಆಶೀಶ್ ಶ್ರೀನಿವಾಸ್ ಬಿನಿಪೇಟೆಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಮಲ್ಲೇಶ್ವರಂನ ನೃತ್ಯ ಸಂಜೋಸಿಕಾ ಅವರ ಉತ್ತರ ಸರಿಯಾಗಿದೆ. ಅದಾದ ನಂತರ ತಾವರೆಕೆರೆಯಿಂದ ಚಂದ್ರಶೇಖರ್ ಅವರ ಸಂದೇಶ ಬಂದಿದೆ. ಹಂಪಸಾಗರದಿಂದ ಸುಭಾನ್ ಕೋರಿ, ಹೊನ್ನೂರಾಲಿ ಹನುಮಂತಪ್ಪ ಜಗಳೂರಿನಿಂದ, ಹಾಗೆ ಸೋಮವಾರಪೇಟೆಯಿಂದ ಶಿಲ್ಪಾ ಅವರ ಉತ್ತರ ಸರಿಯಾಗಿ ಬಂದಿದೆ. ಸಿಎನ್ ಲಕ್ಷ್ಮಣ ಅವರ ಉತ್ತರ ಕೂಡ ಸರಿಯಾಗಿದೆ. ಮೇರಿ ಜಾನ್ಸ್ ಕೊಡತಿ ಗೇಟಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಹೆಚ್ ಎಸ್ ಸಿದ್ಲಿಂಗಮೂರ್ತಿ ಸಿರಿಗೆರೆಯಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಶ್ರೀನಿವಾಸ್ ಪದ್ಮನಾಭನಗರದಿಂದ, ಪದ್ಮಶ್ರೀ ಕುಟುಂಬದವರ ಉತ್ತರ ಸರಿಯಾಗಿದೆ. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ನಂಬರ್ ಎಂಡ್ ಆಗುತ್ತೆ, 959 ಈ ಸಂಖ್ಯೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಲೀಲಾವತಿ ನಾರಾಯಣ ಸ್ವಾಮಿ ಮತ್ತು ಮಂಡಿಕಲ್ ಕೃಪಾ ಮತ್ತು ಉಮೇಶ್ ಅವರ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಶಿವಪುರ ಕೊಪ್ಪಳ ಜಿಲ್ಲೆಯಿಂದ ಗೋಪಾಲ ಕಂಬ್ಳೇಕರ್ ಅವರ ಉತ್ತರ ಸರಿಯಾಗಿದೆ. ಛತ್ರಮುಖಿ ಐಟಿ ಲೇಔಟಿಂದ ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಮಂಜುನಾಥ್ ಅರಸೀಕೆರೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾವಿಲ್ ರಾಘವೇಂದ್ರ ಪರ್ಹುತ್ತ ಇವರ ಉತ್ತರ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಎ ಹರಿಹರನ್ ವಿಜ್ಞಾನ ನಗರದಿಂದ, ಹುಲಗಪ್ಪ ಕಡ್ಡಿರಾಮ್ಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಮಧುಮತಿ ಮತ್ತು ಚನ್ನಬಸಪ್ಪ ಕರಮಡಿ, ಹಂಪಿಯಿಂದ ಜಾಫರ್ ಅವರ ಉತ್ತರ ಸರಿಯಾಗಿದೆ. ಗೋಕಾಕಿಂದ ಬಸವರಾಜ್ ಕೊಳಕಿ ಅವರ ಉತ್ತರ ಸರಿಯಾಗಿದೆ. ಗೀತಾ ಮೂರ್ತಿ ಶೃಂಗೇರಿಯಿಂದ ಸರಿಯಾದ ಉತ್ತರ. ಅನಿತಾ ಅನಂತರಾಜು ಗುರುಲಡುಕು ಇಲ್ಲಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಳವಳ್ಳಿ ತಾಲೂಕು ಮಂಡ್ಯ ಬಾಣಸಮುದ್ರದಿಂದ ದೇವರಾಜ್ ಬಿಟಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅದಾದ ನಂತರ ವಿಠಲ್ ಭೀಮಸಾಗರದಿಂದ ನಿಖಿಲ್ ಶ್ರಾವಣಿ ಇವರೆಲ್ಲರೂ ಕೂಡ ಆಳಂದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅನಸೂಯ ಪೂಜಾರ್ ಜಾಗೀರ್ ವೆಂಕಟಾಪುರ ರಾಯಚೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಗೀತಾ ಜೋಶಿ ಅಹಮದಾಬಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಇಂದರ್ಗಿ ಸರಿಯಾದ ಉತ್ತರ. ರಾಜ್ಕುಮಾರ್ ಕಾತರ್ಗಿ ಕೆ ಎಚ್ ಬಿ ಕಾಲೋನಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ನಿಮ್ಮದು ಕೂಡ. ಇದಿಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನು ಗೊತ್ತಾ? ನೃತ್ಯ ಸಂಯೋಜಕ, ಹೌದು, ಡಾನ್ಸ್ ಕೊರಿಯೋಗ್ರಫಿ ನಾವು ಮಾಡ್ತಾ ಇದ್ರು ಉಡುಪಿ ಜಯರಾಮ್. ಕನ್ನಡ ಅಷ್ಟೇ ಅಲ್ಲ, ತಮಿಳು ತೆಲುಗು ಭಾಷೆಗಳಲ್ಲೂ ಕೂಡ ಉಡುಪಿ ಜಯರಾಮ್ ನೃತ್ಯ ಸಂಯೋಜನೆ ಮಾಡಿದ್ರು. ಒಂದು ಸಂದರ್ಶನದಲ್ಲಿ ಕೇಳಿರೋ ಪ್ರಕಾರ ಅವರು ಮನೆಗೆ ಹೋಗೋದು ಅಪರೂಪ ಆಗಿತ್ತಂತೆ, ಅಷ್ಟು ಬ್ಯುಸಿ ಇರ್ತಿದ್ರು ಅಂಥೇಳಿ. ಒಂದು ಸಿನಿಮಾ ಮುಗಿದ ಕೂಡಲೇ ಮತ್ತೊಂದು ಸಿನಿಮಾ ಹೀಗೆ ಒಂದಾದ ನಂತರ ಒಂದೊಂದು ಸಿನಿಮಾದಲ್ಲಿ, ಅಸಂಖ್ಯಾತ ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂತಹ ಕಲಾವಿದರು ಉಡುಪಿ ಜಯರಾಮ್. 3:45 ಆಗ್ತಾ ಇದೆ, ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಇದು ಹೋಮ್ ಬಿಸಿಲು ಕಾರ್ಯಕ್ರಮ. ಮೂರು 3:46 ಆಗ್ತಾ ಇದೆ, ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ನಾವು ಪ್ರತಿ ಗಂಟೆಗೊಮ್ಮೆ ಏಷ್ಯನ್ ಕ್ರೀಡಾಕೂಟದ ಅಪ್ಡೇಟ್ ಅನ್ನು ಕೊಡ್ತೀವಿ, ಲೈವ್ ಅಪ್ಡೇಟ್ ಅನ್ನು ಕೊಡ್ತೀವಿ. ಸೊ ಏಷ್ಯನ್ ಕ್ರೀಡಾಕೂಟದ ಎಲ್ಲ ಭಾರತದ ಸಾಧನೆಗಳೇನಿದೆಯಲ್ಲ, ಇದನ್ನು ನೀವು ಎಷ್ಟು ಚೆನ್ನಾಗಿ ಗಮನಿಸ್ತಾ ಇದ್ದೀರಾ, ಎಷ್ಟು ನೀವು ಅಪ್ಡೇಟೆಡ್ ಆಗಿದ್ದೀರಾ ಅನ್ನೋದಕ್ಕೆ ಒಂದು ಪ್ರಶ್ನೆಯಲ್ಲಿದೆ. ಮಿಶ್ರ ಸಮರ ಕಲೆ ಅಂದರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್, ಈ ವಿಭಾಗದಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಯಾರು ಅನ್ನೋದು ನನ್ನ ಪ್ರಶ್ನೆ. ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ಅಂದರೆ ಮಿಶ್ರ ಸಮರ ಕಲೆ. ಇದರಲ್ಲಿ ಏಷ್ಯಾ ಕ್ರೀಡಾಕೂಟ ಏನೀಗ ನಡೀತಿದೆಯಲ್ಲ, ಇದರಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಕ್ರೀಡಾಪಟು ಯಾರು ಅನ್ನೋದು ನನ್ನ ಪ್ರಶ್ನೆ. ಉತ್ತರ ಕೊಡೋದಕ್ಕೆ ನಿಮಗೆ ಒಂದು ಹಾಡಿನ ಅವಕಾಶ ಇದ್ದೇ ಇರುತ್ತೆ.

ಸಮಯ 3:50 ಆಗ್ತಾ ಇದೆ. ಮಿಶ್ರ ಸಮರ ಕಲೆಗಳಲ್ಲಿ ಅಂದರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ನಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊದಲ ಪದಕ ಗೆದ್ದಂತಹ ಭಾರತೀಯ ಕ್ರೀಡಾಪಟು ಯಾರು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ಅಂತ ನೋಡ್ತಾ ಇರುವಂತಹ ಸಮಯ ಇದು. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಜಗದಾಂಬಿಕಾ ಹಂಸವೇಣಿ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ನೇತ್ರ ಕೆಂಗೇರಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಆಶೀಶ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ಹುತ್ತದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಪದ್ಮಶ್ರೀ ಕುಟುಂಬದವರ ಉತ್ತರ ಸರಿಯಾಗಿದೆ. ಕಬಾಡಿ ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ ನಿಮ್ಮದು ಕೂಡ. ಮೇರಿ ಜಾನ್ಸ್ ಕೊಡತಿ ಗೇಟಿಂದ ಸರಿಯಾದ ಉತ್ತರ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗಿಯವರ ಉತ್ತರ ಸರಿಯಾಗಿದೆ. ಇನ್ನು ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ವತ್ಸಲ ಮೂರ್ತಿಯವರ ಉತ್ತರ ಸರಿಯಾಗಿದೆ. ಹೊನ್ನೂರಾಲಿ ಹನುಮಂತಪುರದಿಂದ ಬಡಿಗೇರ ಶಾಂತಾಚಾರ ಬಡಿಗೇರ ಕುಕ್ಕನೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಸರಿಯಾದ ಉತ್ತರ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಮಂಡಿ ಕಲ್ಕೃಪ ಅವರ ಉತ್ತರ ಸರಿಯಾಗಿದೆ. ಸದಾಶಿವ ಹುಲ್ಗುರ ಬನಶಂಕರ ಎರಡನೇ ಹಂತದಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಬಿ ಕೆ ಶಿವಕುಮಾರ ಮತ್ತು ರಾಜ್ಕುಮಾರ್ ಕಾತರಕಿ KHB ಕಾಲೋನಿಯಿಂದ ಸರಿಯಾದ ಉತ್ತರ 5928 ಈ ಸಂಖ್ಯೆಯಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾ, ಹಾಡು ಬಹಳ ಚೆನ್ನಾಗಿದೆ, ಯಾವ ಮೋಹನ ಮುರಳಿ ಕರೆಯಿತು ಅಂತ ಗೀತಾ ಜೋಶಿ ಹೇಳ್ತಾ ಇದ್ದಾರೆ. ಎಸ್, ಚಂದದ ಗೀತೆ ಇಷ್ಟ ಆಯಿತು ಅಂದಿದ್ದಕ್ಕೆ ಖುಷಿ ಆಯಿತು, ಯಾಕೆಂದರೆ ನನಗೂ ಈ ಹಾಡಿಷ್ಟ. ಗೀತಾಮೂರ್ತಿ ಶೃಂಗೇರಿಯಿಂದ ಸಂದೇಶ

ಸಂದೇಶವನ್ನ ಕಳಿಸ್ತಾ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಏನ್ ಗೊತ್ತಾ? ಸುಚಿಕಾ ತರಿಯಾಲ್. ಸುಚಿಕಾ ತರಿಯಾಲ್ ಸರಿಯಾದ ಉತ್ತರ ಆಗಿತ್ತು. ಇವರು ಕಂಚಿನ ಪದಕವನ್ನು ಭಾರತಕ್ಕೆ ದಕ್ಕಿಸಿ ಕೊಟ್ಟಿದ್ದಾರೆ. ಐಚಿ ನಗೋಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳೆಯ ಸಾಂಪ್ರದಾಯಿಕ 60 kg ವಿಭಾಗದಲ್ಲಿ ಕಂಚಿನ ಪದಕವನ್ನು ಇವರು ಗೆದ್ದಿದ್ದಾರೆ. ಸೊ ಇದು ನಮ್ಮ 2ನೇ ಪ್ರಶ್ನೆ ಆಗಿತ್ತು. ಇನ್ನು 3ನೇ ಪ್ರಶ್ನೆ ಕಡೆ ಹೊರಳುವಂತಹ ಸಮಯ. ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ. ಪ್ರಶ್ನೆಯನ್ನ ಅಷ್ಟೇ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಏಷ್ಯಾದ ಮೊದಲ ಟೆಲಿಕಾಂ ಉತ್ಪಾದನಾ ವಲಯ ಅಂದ್ರೆ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್, ಇದರ ಸ್ಥಾಪನೆ ಮಧ್ಯಪ್ರದೇಶದಲ್ಲಿ ಮಾಡಲಾಗಿದೆ. ಮಧ್ಯಪ್ರದೇಶದ ಯಾವ ನಗರದಲ್ಲಿ ಮಾಡಲಾಗಿದೆ ಅನ್ನೋದು ನನಗೆ ಉತ್ತರ ಬೇಕಾಗಿದೆ. ಅರ್ಧ ಉತ್ತರ ನಾನೇ ಕೊಟ್ಬಿಟ್ಟಿದ್ದೀನಿ, ಮಧ್ಯಪ್ರದೇಶದಲ್ಲಿದೆ ಅಂಥೇಳಿ. ಸೊ ಏಷ್ಯಾದ ಮೊದಲ ಟೆಲಿಕಾಂ ಉತ್ಪಾದನಾ ವಲಯ, ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಏನಿದೆಯಲ್ಲ, ಇದರ ಸ್ಥಾಪನೆಗೆ ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ ಅನ್ನೋದು ಪ್ರಶ್ನೆ. ಉತ್ತರ ನೀವು ಬೇಗ ಕೊಡಬೇಕಾಗತ್ತೆ, ಯಾಕೆಂದರೆ 3 ನಿಮಿಷಗಳ ಅವಕಾಶ ಇರೋದು. ನಿಮ್ಮ ಉತ್ತರವನ್ನು ಬೇಗ ನಮಗೆ ತಲುಪಿಸಿ 9480930 ಈ ಸಂಖ್ಯೆಗೆ.

0: 3:57 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎಸ್, ಏಷ್ಯಾದ ಮೊದಲ ಟೆಲಿಕಾಂ ಉತ್ಪಾದನಾ ವಲಯ, ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್, ಇದು ಮಧ್ಯಪ್ರದೇಶದ ಯಾವ ಒಂದು ನಗರದಲ್ಲಿ ಸ್ಥಾಪನೆ ಆಗಿದೆ, ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ ಕೇಳಿದ್ದೆ ಪ್ರಶ್ನೆ. ಯಾರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ನೋಡುವಂತಹ ಸಮಯ ಇದು. ಎಸ್, ಈ ಕಾರ್ಯಕ್ರಮದ ಕಡೆಯ ಪ್ರಶ್ನೆ ಇದಾಗಿದೆ. ಸರಿಯಾಗಿ ಉತ್ತರವನ್ನು ಕೊಟ್ಟಿರುವಂಥವರು ಜಗದಾಂಬಿಕಾ ಹಂಸವೇಣಿ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಶ್ರೀಮಂತ ಹೊಸ್ಮನಿ ಬೀದರಿಂದ, ಕಬಾಡಿ ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಮೇರಿ ಜಾನ್ಸ್ ಕೊಡತಿಗೇಟೆಯಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಆಶಿಶ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಿಎಂ ವಿಶ್ವನಾಥ್ ರಾಮಸಾಗರದಿಂದ, ಬಿಳೇಭಾವಿಯಿಂದ, ಮಂಜುನಾಥ್ ಇಂದರಿಗೆ ಸರಿಯಾದ ಉತ್ತರ, ಪದ್ಮಶ್ರೀ ಕುಟುಂಬದವರ ಉತ್ತರ ಕೂಡ ಸರಿಯಾಗಿದೆ. ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಪ್ರಮೀಳಾ ದಾವಣಗೆರೆಯಿಂದ, ಹೊನ್ನೂರು ಆಲಿ ಹನುಮಂತಪುರ ಜಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಜಡೇಶ ಎಮ್ಮಿಗನೂರು ಬಳ್ಳಾರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಉತ್ತರ ಸರಿಯಾಗಿದೆ. ಸುಬಾಂಕುರಿ ಹಂಪಸಾಗರದಿಂದ, ಹಾಗೆ ಯಾರು, ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ಚಂದ್ರಕಾಂತ್ ಹವಾಲ್ದಾರ ರಾಯಚೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಗೀತಾಮೂರ್ತಿ ಶೃಂಗೇರಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅರುಣ್ ರಾವ್ ಮುಂಬೈಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ಗೀತಾ ಜೋಶಿ ಅಹಮದಾಬಾದಿಂದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತಿನ್ಯಾರು, ಎ ಹರಿಹರನ್ ವಿಜ್ಞಾನ ನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸುರೇಂದ್ರ ಕುಂದಾಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆ ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ವಿಠಲ್ ಬಿ ಭೀಮಸಾಗರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಯಲ್ಲಪ್ಪ ಯಾದವ್ ರಾಯಚೂರು ಜಿಲ್ಲೆಯಿಂದ ಉತ್ತರವನ್ನು, ಪಂದ್ಯಾನ ಗ್ರಾಮದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಗ್ವಾಲಿಯರ್ನಲ್ಲಿ ಟೆಲಿಕಾಂ ಉಪಕರಣಗಳನ್ನು ಉತ್ಪಾದಿಸುವ ಘಟಕಗಳನ್ನು, ಸುಮಾರು 24-25 ಟೆಲಿಕಾಂ ಉತ್ಪಾದನಾ ಘಟಕಗಳನ್ನು ಒಳಗೊಂಡಿರುವಂತಹ ಒಂದು ಕೇಂದ್ರ ಇದು. ಈ ಯೋಜನೆ ಗ್ವಾಲಿಯರನ್ನು ಪ್ರಮುಖ ಟೆಲಿಕಾಂ ಉತ್ಪಾದನಾ ಕೇಂದ್ರವಾಗಿ ಸ್ಥಾಪಿಸುವ ಮತ್ತು ದೇಶೀಯ ಟೆಲಿಕಾಂ ಉತ್ಪಾದನೆಯನ್ನು ಬಲಪಡಿಸುವಂತಹ ಗುರಿಯನ್ನು ಹೊಂದಿ ಏಷ್ಯಾದ ಮೊದಲ ಟೆಲಿಕಾಂ ಉತ್ಪಾದನಾ ವಲಯವನ್ನು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸಂತೋಷದ ವಿಚಾರ ಅಲ್ವಾ? ಸೊ ಇದಾಗಿತ್ತು ನಮ್ಮ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರತಿನಿತ್ಯ ಈ ಕಾರ್ಯಕ್ರಮ ಇರುತ್ತೆ. ಪ್ರತಿನಿತ್ಯ ನೀವು ಭಾಗವಹಿಸಿ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚು ಮಾಡ್ಕೋಬಹುದು.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ

0: ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಸಮಯ 4:03:55 ಇದೆ. ನಿಮ್ಮೆಲ್ಲರಿಗೂ ಕೂಡ ಬೆಂಗಳೂರು ಬಿಸಿನೆಸ್ ಬಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಸಮಯ 4:13 ಆಗಿದೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯ ಆಗಿರುವಂತಹ ಒಂದು ಏನು ಪ್ಲಾಟ್ಫಾರ್ಮ್ ಅಂತಂದ್ರೆ ಇ ಕಾಮರ್ಸ್ ಅಂತ ಹೇಳ್ಬೋದು. ಏನಿದು ಇ ಕಾಮರ್ಸ್, ಹೆಸರನ್ನಂತೂ ಕೇಳಿರ್ತೀರಾ, ಆದರೆ ಇದ್ರ ಬಗ್ಗೆ ಏನು ವಿಚಾರ ಅನ್ನೋದಾಗಿದ್ರೆ, ಇ ಕಾಮರ್ಸ್ ಅನ್ನೋವಂಥದ್ದು ಇಂಟರ್ನೆಟ್ ಮೂಲಕ ವಸ್ತು ಅಥವಾ ಸೇವೆಗಳನ್ನು ಖರೀದಿ ಮಾಡೋದು, ಮಾರುವಂಥದ್ದು, ಇದು ಇ ಕಾಮರ್ಸ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಈ ಇ ಕಾಮರ್ಸ್ನ ವಿಧಗಳ ಬಗ್ಗೆ ಇವತ್ತು ಈ ಒಂದು ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇ ಕಾಮರ್ಸ್ನಲ್ಲಿ ಹಲವಾರು ವಿಧ ಇದೆ. ಯಾವ್ಯಾವ ವಿಧಗಳು ಅಂತಂದರೆ, B2C ಅಂತಂದರೆ ಬಿಸ್ನೆಸ್ ಟು ಕಸ್ಟಮರ್ ಅನ್ನುವಂಥ ಒಂದು ವಿಧ ಅಂತ ಹೇಳಬಹುದು. ಇದು ನಾವು ಪ್ರತಿನಿತ್ಯ ನೋಡ್ತಿರ್ತೀವಿ, ಅಂದರೆ ಯಾವುದೋ ಒಂದು ಜನಪ್ರಿಯ ಆನ್ಲೈನ್ ಪ್ಲಾಟ್ಫಾರ್ಮ್ ಇರುತ್ತೆ, ನಮಗೆ ಬೇಕು ಅನ್ನುವಂಥ ಪದಾರ್ಥನ ಆನ್ಲೈನ್ನಲ್ಲಿ ನಾವು ಖರೀದಿ ಮಾಡ್ತೀವಿ, ಅಂದರೆ ನಾವು ಗ್ರಾಹಕರಾಗಿರ್ತೀವಿ. ಮತ್ತು ಕೆಲವು ಕಂಪ್ನಿಗಳೇನಿರುತ್ತಲ್ಲ, ಅವ್ರದ್ದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇರುತ್ತೆ. ಆ ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ನಮಗೆ ಬೇಕಾಗಿರುವಂಥ ದಿನ ಬಳಕೆ ಎಲ್ಲ ವಸ್ತುಗಳು ಕೂಡ ನಾವು ಖರೀದಿ ಮಾಡ್ತೀವಿ. ಸೊ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಕಂಪ್ನಿ ಇದ್ದರೆ ನಾವು ಗ್ರಾಹಕರಾಗಿರ್ತೀವಿ. ಇದು B2C ಅನ್ನುವಂಥ ಒಂದು ವಿಧ. ಇನ್ನು B2B ಅಂತಿರುತ್ತೆ, ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ. ಅದು ಯಾವ ಪ್ಲಾಟ್ಫಾರ್ಮು ಅಂತಂದರೆ, ಒಂದು ಕಂಪನಿ ಮತ್ತೊಂದು ಕಂಪನಿಗೆ ಕಚ್ಚಾ ವಸ್ತು ಅಥವಾ ಸೇವೆಯನ್ನು ಮಾರಾಟ ಮಾಡುವುದು ಅಂತ ಹೇಳ್ಬೋದು. ಈಗ ಯಾವುದೋ ಒಂದು ಕಂಪನಿಯ ಒಂದು ಉತ್ಪನ್ನ ರೆಡಿ ಮಾಡಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಮೂಲ ಪದಾರ್ಥಗಳು ಬೇಕಾಗತ್ತೆ, ಕಚ್ಚಾ ಪದಾರ್ಥಗಳು ಬೇಕಾಗತ್ತೆ. ಆ ಕಚ್ಚಾ ಪದಾರ್ಥಗಳನ್ನೇ ತಯಾರು ಮಾಡುವಂತಹ ಬೇರೆಯೇ ಕಂಪ್ನಿ ಇರುತ್ತೆ. ಸೊ ಈ ಕಂಪನಿ ಆ ಕಂಪನಿಯಿಂದ ಆ ಒಂದು ಕಚ್ಚಾ ಪದಾರ್ಥವನ್ನು ತಗೊಂಡು ಅದಾದ ನಂತರ ತನಗೆ ಬೇಕಾಗಿರುವಂತಹ ಒಂದು ಉತ್ಪನ್ನವನ್ನು ಅದು ರೆಡಿ ಮಾಡುತ್ತೆ. ಸೊ B2B ಅಂತಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ. ಇದೇ ರೀತಿ ಇನ್ನೂ ಹಲವಾರು ವಿಧಾನಗಳಿವೆ. ಸೊ ಯಾವ್ಯಾವೆಲ್ಲ ವಿಧಾನಗಳಿವೆ ಇ ಕಾಮರ್ಸ್ನಲ್ಲಿ ಅನ್ನೋದನ್ನು ಇವತ್ತು ತಿಳಿಯೋಣ. 4:15 ಆಗ್ತಾ ಇದೆ. ನಿಮಗಾಗಿ ಮತ್ತಷ್ಟು ಚಂದದ ಗೀತೆಗಳೊಂದಿಗೆ ಇವತ್ತಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿರುವಂತಹ ಗೀತೆ ಚಿರು ಚಿತ್ರದ್ದು ನಿಮಗಾಗಿ.

ಸಮಯ 4:25 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಇದು. ಈಗಾಗಲೇ ಹೇಳಿದ್ದೆ, ಇ ಕಾಮರ್ಸ್ ನಲ್ಲಿ ಹಲವಾರು ವಿಧಾನಗಳಿವೆ. ಆ ವಿಧಾನಗಳನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡ್ತಾ ಸಾಗೋಣ ಅಂತ ಹೇಳಿ. ಸಿ ಟು ಸಿ ಅನ್ನುವಂಥ ಒಂದು ವಿಧಾನ ಇದೆ, ಅಂದ್ರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಂತ ಹೇಳಿ. ಇಲ್ಲಿ ಸಾಕಷ್ಟು ಕಂಪ್ನಿಗಳ ಹೆಸರಿದೆ, ಆದ್ರೆ ಆ ಕಂಪ್ನಿಗಳ ಹೆಸರನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅರ್ಥ ಮಾಡ್ಕೊಳ್ಳಿ, ಹೇಗೆಲ್ಲ ಇದೆ ಇ ಕಾಮರ್ಸ್ ಅನ್ನೋಂಥ ವಲಯ ಅನ್ನೋಂಥದ್ದು, ಎಷ್ಟು ವಿಶಾಲ, ಎಷ್ಟು ದೈತ್ಯ ಅಂಥೇಳಿ, ಹಾಗಾಗಿ ಎಷ್ಟು ವಹಿವಾಟುಗಳು ನಡೀತಾ ಇರಬಹುದು ಅನ್ನೋವಂಥದ್ದ ವಿಚಾರವಾಗಿ. ಯಾಕೆಂದರೆ ಮೊದಲೆಲ್ಲ ಮಾರುಕಟ್ಟೆ ಅನ್ನೋಂಥದ್ದು ಒಂದು ನಿರ್ದಿಷ್ಟವಾದಂಥ ಜಾಗದಲ್ಲಿ, ನಿರ್ದಿಷ್ಟವಾದ ಸಮಯದಲ್ಲಿ ಸಿಗ್ತಾ ಇದ್ದಂಥ, ಸೇರ್ತಾ ಇದ್ದಂಥ ಒಂದು ಸಮಯ ಇತ್ತು. ಆದರೆ ಇವತ್ತು ಮಾರುಕಟ್ಟೆ ಅನ್ನುವಂಥದ್ದು ವಿಶಾಲವಾಗಿ ತೆರೆಕೊಂಡಿರುವಂಥ ಒಂದು ಜಾಲ ಅಂತ ಹೇಳಬಹುದು. ಮಾರುಕಟ್ಟೆ ಅನ್ನುವಂಥದ್ದು ಇವಾಗ ಬರೀ ಒಂದು ಜಾಗಕ್ಕೆ ಸೀಮಿತ ಆಗಿಲ್ಲ, ಪ್ರಪಂಚನೇ ಮಾರುಕಟ್ಟೆ ಆಗೋಗಿದೆ. ಮತ್ತು ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ಗ್ರಾಹಕರಾಗ್ಬಿಟ್ಟಿದ್ದೀವಿ ಅಲ್ವಾ. ಸೊ ಈ ನಿಟ್ಟಿನಲ್ಲಿ ಮೂರನೇ ವಿಧಾನ ಸಿ ಟು ಸಿ ಅಂತಂದರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಂತ ಹೇಳ್ಬೋದು. ಗ್ರಾಹಕರಿಂದ ಗ್ರಾಹಕರಿಗೆ. ಈಗ ನನ್ನ ಹತ್ರ ಯಾವುದೋ ಒಂದು ಹಳೆ ವಸ್ತು ಇರುತ್ತೆ, ನಾನು ಒಬ್ಬ ಗ್ರಾಹಕಿ, ಈಗ ಬಹುಶಃ ನನ್ನ ಹತ್ರ ಮೊಬೈಲ್ ಇರ್ಬೋದು, ಅಥವಾ ನಾನು ಒಂದು ಸೈಕಲನ್ನು ಬಳಸಿರ್ತೀನಿ. ಈ ಸೈಕಲಿಗ ಆ ಸೈಕಲ್ನ ಗ್ರಾಹಕಿ ನಾನು, ಅಂದರೆ ಆ ಸೈಕಲನ್ನು ನಾನು ಬಳಸ್ತಾ ಇದ್ದೀನಿ. ಈಗ ಸಾಕು ನನಗೆ ಆ ಸೈಕಲು, ಮತ್ತು ಇನ್ಯಾರಿಗಾದರೂ ಮಾರ್ಬಿಡೋಣ ಅಂತಂದರೆ ಒಂದು ಪ್ಲಾಟ್ಫಾರ್ಮ್, ಒಂದು ಆನ್ಲೈನ್ ವೇದಿಕೆಯಲ್ಲಿ ಆ ಸೈಕಲನ್ನು ಮಾರ್ಬಿಡ್ತೀನಿ. ಅದನ್ನು ಕೊಂಡ್ಕೊಳ್ಳೋರು ಕೂಡ ಗ್ರಾಹಕರೇ ಆಗಿರ್ತಾರೆ. ನಾನು ಮೊದಲು ಅದರ ಗ್ರಾಹಕರಾಗಿದ್ದೆ, ಮತ್ತು ಮತ್ತೊಬ್ಬ ಗ್ರಾಹಕರು ಅದನ್ನು ತಗೊಳ್ತಾರೆ. ಸೊ ಇದು ಸಿ ಟು ಸಿ, ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಂತ ಹೇಳ್ಬೋದು. ಇದು ಒಂದು ವಿಧಾನ ಅಂತ ಹೇಳ್ಬೋದು. ಇನ್ನೊಂದು ಸಿ ಟು ಬಿ ಅನ್ನುವಂಥ ಒಂದು ವಿಧಾನ ಕೂಡ ಇದೆ. ಈ ಸಿ ಟು ಬಿ ಅಂತಂದರೆ ಕನ್ಸ್ಯೂಮರ್ ಟು ಬಿಸ್ನೆಸ್ ಅಂತ ಹೇಳ್ಬೋದು. ಅಂದರೆ ಆಲ್ರೆಡಿ ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿಗೆ ನಾನು ಗ್ರಾಹಕಳಾಗಿ ನನ್ನಲ್ಲಿ ಇರುವಂತಹ ಕೆಲವೊಂದು ಕಲೆಗಾರಿಕೆ ಇರ್ಬೋದು, ಅಥವಾ ನನ್ನಲ್ಲಿ ಇರುವಂತಹ ಒಂದು ಪದಾರ್ಥಗಳಿರ್ಬೋದು, ಆ ಕಂಪ್ನಿಗೆ, ದೊಡ್ಡ ಕಂಪ್ನಿಯೊಂದಕ್ಕೆ ಮಾರುವಂಥದ್ದು. ಇದು ಕೂಡ ಒಂದು ಕನ್ಸ್ಯೂಮರ್ ಟು ಬಿಸ್ನೆಸ್ ಅನ್ನುವಂಥ ಒಂದು ಉದಾಹರಣೆ ಅಂತ ಹೇಳ್ಬೋದು. ಅಂದರೆ ಈಗ ನನ್ನಲ್ಲಿ ಬರವಣಿಗೆ ಅನ್ನುವಂಥದ್ದು ರೂಢಿಯಾಗಿದ್ದರೆ, ಸೊ ನಾನು ಕೂಡ ಒಂದು ಕಂಪನಿಗೆ ಕೆಲಸ ಮಾಡುವಂಥದ್ದು. ಇಲ್ಲಿ ಮಾರುಕಟ್ಟೆ ಅನ್ನುವಂಥ ಒಂದು ವಿಶಾಲವಾದಂಥ ಅರ್ಥದಲ್ಲಿ ಅವರಿಗೆ ಸಮಯಕ್ಕೆ ತಕ್ಕಂತೆ, ಅವರ ಅಗತ್ಯಕ್ಕೆ ತಕ್ಕಂತೆ ನಾನು ಆ ಹೊತ್ತಿನಲ್ಲಿ ಮಾತ್ರ ನಾನು ಅವರಿಗೆ ನೆರವಾಗ್ತೀನಿ, ಅದಕ್ಕೆ ಪ್ರತಿಫಲವಾಗಿ ಒಂದಷ್ಟು ಹಣವನ್ನು ನಾನು ತಗೊಳ್ತೀನಿ. ಅದೇ ರೀತಿ ಫೋಟೋಗ್ರಫಿ ಇರಬಹುದು, ಅಥವಾ ಈ ಫ್ರೀಲ್ಯಾನ್ಸಿಂಗ್ ವರ್ಕ್ಗಳಿರ್ಬಹುದು, ಈ ರೀತಿ ಸುಮಾರಿದೆ. ಇದೆಲ್ಲವೂ ಕೂಡ ಕನ್ಸ್ಯೂಮರ್ ಟು ಬಿಸ್ನೆಸ್ ಅನ್ನುವಂಥ ಒಂದು ಆ ಒಂದು ವಿಭಾಗಕ್ಕೆ ಬರುತ್ತೆ. ಸೊ ಈ ಒಂದು ಇ ಕಾಮರ್ಸ್ ಅನ್ನುವಂಥ ವಲಯ ಬಹಳ ದೊಡ್ಡದು ಅಂತ ಈಗಾಗಲೇ ಹೇಳಿದ್ದೀನಿ, ಮತ್ತು ನಿಮಗೂ ಕೂಡ ಅದರ ಅರಿವಾಗಿರ್ಬೋದು. ಸೊ ನಾವು ಸ್ವಂತಕ್ಕೇನಾದರೂ ಮಾಡ್ತೀವಿ ಅನ್ನುವಂಥದ್ದಾಗಿದ್ದರೆ ಈ ಕಾಮರ್ಸ್ ವಲಯ ಏನೇನಿದೆಯಲ್ಲ, ಇದನ್ನು ಬಹಳ ಚಾಚು ತಪ್ಪದೆ ಅಥವಾ ಬಹಳ ವಿಸ್ತೃತವಾಗಿ ಅರ್ಥ ಮಾಡ್ಕೊಳ್ಳೋವಂಥದ್ದು ಮುಖ್ಯ ಆಗುತ್ತೆ. ಆಗ ಮಾತ್ರ ನಾವು ವ್ಯಾಪಾರ ವಹಿವಾಟಿನಲ್ಲಿ ಖಂಡಿತ ಒಳ್ಳೆಯ ಲಾಭವನ್ನು ಗಳಿಸ್ಬೋದು, ಮತ್ತು ನಾವು ನಮ್ಮಷ್ಟಕ್ಕೆ ಉದ್ಯೋಗಾವಕಾಶವನ್ನು ಕೂಡ ಸೃಷ್ಟಿ ಮಾಡಿಕೊಳ್ಬೋದು. 4:28 ಆಗ್ತಾ ಇದೆ, ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏಷ್ಯಾ ಕಪ್ 2026 ಲೈವ್ ಅಪ್ಡೇಟ್ ನಿಮಗೆ ಸಿಗುತ್ತೆ ದೆಹಲಿ ಕೇಂದ್ರದಿಂದ.

ಸಮಯ 4:40 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಇದು. ಇ ಕಾಮರ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಇಂಟರ್ನೆಟ್ ಮೂಲಕ ವಸ್ತುಗಳನ್ನಾಗಿರ್ಬೋದು, ಸೇವೆಗಳನ್ನಾಗಿರ್ಬೋದು, ಖರೀದಿಸುವಂಥದ್ದು, ಮಾರಾಟ ಮಾಡುವಂಥದ್ದು, ಈ ಒಂದು ವಿಸ್ತೃತವಾದಂತಹ ಜಾಲ ಇ ಕಾಮರ್ಸ್ ಜಾಲದ ಅನೇಕ ವಿಧಗಳನ್ನು ನಾವಿವತ್ತು ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಳ್ತಾ ಇದ್ದೀವಿ. ಮುಂದಿನ ಒಂದು ವಿಧಾನ ಅಂತಂದರೆ ಬಿ ಟು ಜಿ ಅಂಥೇಳಿ, ಅಂದರೆ ಬಿಸ್ನೆಸ್ ಟು ಗೌರ್ಮೆಂಟ್ ಅಂಥೇಳಿ. ಅಂದರೆ ಕಂಪನಿಗಳು ಸರ್ಕಾರಕ್ಕೆ ವಸ್ತು ಅಥವಾ ತಮ್ಮ ಸೇವೆಯನ್ನು ಮಾಡಿಕೊಡುವಂಥದ್ದನ್ನು ಈ ಬಿ ಟು ಜಿ ಅನ್ನುವಂಥ ವಿಭಾಗದಲ್ಲಿ ನಾವು ನೋಡ್ಬೋದು. ಅಂದರೆ ಟೆಂಡರ್ ಕರೆಯೋದ್ರ ಮುಖಾಂತರ ನಿರ್ದಿಷ್ಟವಾದಂಥ ಸಮಯದವರೆಗೂ ಕೂಡ ಒಂದು ಕಂಪನಿ ಸರ್ಕಾರಕ್ಕೆ ಬೇಕಾಗಿರುವಂಥ ಅಗತ್ಯ ಸೇವೆಗಳನ್ನು ಒದಗಿಸುವಂಥದ್ದು ಅಥವಾ ಅದು ಅಗತ್ಯ ಕೆಲಸಗಳನ್ನು ಮಾಡಿಕೊಡುವಂಥದ್ದು. ಸೊ ಇದಕ್ಕೊಂದು ಒಪ್ಪಂದ ಕೂಡ ಆಗಿರುತ್ತೆ, ಆ ಒಪ್ಪಂದದ ಮುಖಾಂತರ ಮಾಡಿಕೊಡ್ತಾರೆ. ಸೊ ಇದು ಬಿ ಟು ಜಿ ಅನ್ನುವಂಥ ಒಂದು ವಿಧಾನದಲ್ಲಿ ಬರುತ್ತೆ. ಹೀಗೆ ಅನೇಕ ವಿಧಾನಗಳಿವೆ. ನಾವು ಬಿ ಟು ಬಿ ಆಗಿ ಅಥವಾ ಸಿ ಟು ಸಿ ಆಗಿ ನಮ್ಮದೇ ಒಂದು ಕಂಪನಿ ಇದೆ ಅಂತಂದರೆ ನಾವು ಹೇಗೆ ಬೇಕಾದರೂ ಕೆಲಸ ಮಾಡ್ಬೋದು. ಅಥವಾ ಇವತ್ತು ವೈಯಕ್ತಿಕವಾಗಿ ನಾನು ಯಾರ ಕೈ ಕೆಳಗಡೆ ಕೂಡ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ನಾನು ನನ್ನದೇ ಮಾಲೀಕ ಆಗಿರ್ತೀನಿ ಅನ್ನೋದಾಗಿದ್ರೂ ಕೂಡ ಸಾಕಷ್ಟು ವಿಫುಲವಾದಂಥ ಉದ್ಯೋಗಾವಕಾಶಗಳಿವೆ. ಮತ್ತು ಮಾರುಕಟ್ಟೆ ಕೂಡ ಈಗ ಹೇಳಿದ ಹಾಗೆ ವಿಸ್ತೃತವಾಗಿದೆ, ಪ್ರಪಂಚನೇ ಮಾರುಕಟ್ಟೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಒಂದು ಕ್ಷಮತೆ, ದಕ್ಷತೆ ಮತ್ತು ನೈಪುಣ್ಯತೆ, ಈ ಮೂರು ಇತ್ತು ಅಂತಂದರೆ ಬೆಳೆಯೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲವೇ ಇಲ್ಲ. ಮೊದಲೆಲ್ಲ ಅವಕಾಶಗಳನ್ನು ಬೇರೆಯವರು ಕೊಡಬೇಕು ಅಂಥೇಳಿ ಕಾಯ್ತಾ ಇದ್ರು. ನಂಗೆ ಅವ್ರ ಅವಕಾಶ ಕೊಟ್ಟಿಲ್ಲ, ಇವ್ರ ಅವಕಾಶ ಕೊಟ್ಟಿಲ್ಲ, ಅವರು ಸ್ವಾರ್ಥಿಯಾಗೋಗಿ ಮತ್ತು ಅವರಷ್ಟನ್ನೇ ಅವರು ನೋಡಿಕೊಂಡ್ರು, ಅವ್ರ ಕುಟುಂಬಕ್ಕಷ್ಟೇ ಅವರು ಸೀಮಿತ ಆಗಿದ್ರು ಅಂತೇಳಿ. ಈಗ ಯಾರ ಅವಕಾಶಕ್ಕೂ ಅಥವಾ ಯಾರ ಒಂದು ಕೈ ಕೆಳಗಡೆನೂ ಕೆಲಸ ಮಾಡ್ದಲೇ ನನ್ನ ಅವಕಾಶವನ್ನು ನಾನೇ ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಕಾಲ ಇದು. ಮತ್ತು ನನಗೆ ಗೊತ್ತಿರುವಂಥ ಏನು ಟ್ಯಾಲೆಂಟ್ ಇದೆಯಲ್ವಾ ಅಥವಾ ಪ್ರತಿಭೆ ಇದೆಯಲ್ವಾ, ಇದನ್ನು ನೆಚ್ಚಿಕೊಂಡು ನಾನು ಮುಂದುವರಿಯುವಂಥ ಅಥವಾ ನಾನು ಜೀವನದಲ್ಲಿ ನನ್ನ ಗಳಿಕೆಯನ್ನು ನಾನೇ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಕಾಲವನ್ನು ನಾವು ಯಾವತ್ತೂ ಕೂಡ ದೂಷಣೆ ಮಾಡ್ತಾನೆ ಇರ್ತೀವಿ. ಈ ಕಾಲ ಚೆನ್ನಾಗಿಲ್ಲ, ನಮ್ಮ ಕಾಲ ಚೆನ್ನಾಗಿತ್ತು, ಈ ಕಾಲ ಚೆನ್ನಾಗಿಲ್ಲ, ನಮ್ಮ ಕಾಲ ಚೆನ್ನಾಗಿತ್ತು ಅಂತ. ಈ ಕಾಲವೂ ಕೂಡ ನಮ್ಮದೇ ಕಾಲ, ಯಾಕೆಂದರೆ ಈ

ಕಾಲದಲ್ಲಿ ಅಲ್ವಾ ನಾವು ಕೂಡ ಬದುಕ್ತಾ ಇರುವಂಥದ್ದು. ಸೊ ಈ ಕಾಲದಲ್ಲಿರುವಂಥ ಎಲ್ಲ ಸಾಧ್ಯತೆಗಳೇನಿದೆಯಲ್ವಾ, ಆ ಎಲ್ಲ ಸಾಧ್ಯತೆಗಳನ್ನು ನಾವು ಆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗೋದ್ರ ಮುಖಾಂತರ ಏನೇನೆಲ್ಲ ಅವಕಾಶಗಳಿದೆ ಬಳಸ್ಕೋಬೇಕು, ಮತ್ತು ಹಾಗೆ ಬೆಳಿಬೇಕು, ಮತ್ತು ಬೇರೆಯವ್ರಿಗೆ ಬೆಳೆಸುವಂಥ ಒಂದು ಅವಕಾಶ ಕೂಡ ಮಾಡಿಕೊಳ್ಬೇಕು. ನಮ್ಗೆ ಯಾರೋ ಬೆಳೆಸಲಿಲ್ಲ, ನಮ್ಗೆ ಯಾರೋ ಅವಕಾಶ ಕೊಟ್ಟಿಲ್ಲ ಅಂಥೇಳಿ ನಾವು ದೂರು, ಹಾಗೆ ಮತ್ತೊಬ್ಬರ ಅವಕಾಶವನ್ನು ಅಥವಾ ಮತ್ತೊಬ್ಬರ ಪ್ರತಿಭೆಯನ್ನು ತುಳಿಯುವಂತಹ ಕೆಲಸ ನಾವು ಮಾಡಬಾರ್ದು ಅಲ್ವಾ. ಸೊ ಇದು ನಮ್ಮ ಇವತ್ತಿನ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಕಾರ್ಯಕ್ರಮ. 4:43 ಆಗ್ತಾ ಇದೆ. ಮತ್ತೊಂದು ಹಾಡು ನಿಮಗೋಸ್ಕರ ಕಾರ್ತಿಕ್ ಅವರ ಧ್ವನಿಯಲ್ಲಿಯೇ.

0: 4:54 ಆಗ್ತಾ ಇದೆ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಿ. ಇಷ್ಟೊತ್ತು ನಾನು ನಿಮ್ ಗೆಳತಿ ಸುಜಾತ ಈಗ ಹೊರಡುವಂತಹ ಸಮಯ ಕೂಡ ಬಂದಾಯ್ತು. ನನ್ನ ಮುಂದಿನ ಏನು ಎಫ್ ಎಂ ರೇನ್ಬೋದ ಮುಂದಿನ ಸಾರಥಿಯಾಗಿ ಈಗಾಗಲೇ ಹಾಜರಾಗಿದ್ದಾರೆ ಸ್ಟುಡಿಯೋದಲ್ಲಿ. ಹಾಯ್, ಹಲೋ
1: ಹಲೋ ಸುಜಾತ.
0: ಸುಜಾತ ಅಂತ ಹೇಳ್ತಾರಂತದ್ದು ಪ್ರಶಾಂತ್. ಪ್ರಶಾಂತ್ಗೆ ನಾನು ರಿಲೀವರ್ ಆಗಿ ಬಹಳನೇ ದಿನಗಳಾಗುತ್ತೆ. ಸೊ ಪ್ರಶಾಂತ್ ನ ಮೀಟ್ ಮಾಡಿ ನಂಗೂ ಬಹಳನೇ ಖುಷಿ ಆಯ್ತು.
1: ಸೊ ಪ್ರಶಾಂತ್ ಖುಷಿ ಆಯ್ತು ಸ್ಟುಡಿಯೋದಲ್ಲಿ ನೋಡಿ ಸುಜಾತ.
0: ಸೊ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ತಂದಿದ್ದೀರಾ ನಮ್ಮ ಕೇಳುಗರಿಗೆ ಅಂತ ಹೇಳಿ ನನಗೆ ಗೊತ್ತು.
1: ಹೌದು, ಇವತ್ತು ಬಹಳಷ್ಟು ವಿಚಾರ ಮಾತಾಡ್ತಾ ಇದೀವಿ. ಸೊ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ
0: ತಿಂಗಳ ಅಂತ್ಯದಲ್ಲಿ
1: ನಿಮ್ ಶೋ ಒಂದು ಟೆಂಪೋನೇ ನಾನು ಮೇಂಟೈನ್ ಮಾಡುವಂಥ ದೊಡ್ಡ ಜವಾಬ್ದಾರಿ ನನಗಿದೆ ಇವಾಗ. ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ಕೊಂಡು ಬಂದೆ ನಾನು ಕೂಡ. ಸೊ ಹಾಗೆ ಈ ಒಂದು
0: ಸಿಗೋಣ. ಹೇಗಿದೆ ಸಂಜೆ ಪ್ರಶಾಂತ್?
1: ಸಂಜೆ ವಾತಾವರಣ ತುಂಬಾ ಚೆನ್ನಾಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಟ್ರಾಫಿಕ್ ಕೂಡ ತುಂಬಾ ಕಮ್ಮಿ ಇದೆ. ನಾನು ಬರೋ ರಸ್ತೆಯಲ್ಲಿ ತುಂಬಾ ಕಮ್ಮಿ ಇದೆ.
0: ಕಡಿಮೆ ಇದೆಯಾ?
1: ಒಳ್ಳೆ ಬಿಸಿಲಿದೆ. ಈ ಬಿಸಿಲು ನೋಡ್ತಾ ಇದ್ರೆ ಸಂಜೆ ಸಖತ್ತಾಗಿ ಮಳೆ ಆಗ್ಬೋದು ಅಂತಾನೂ ಇದೆ. ಸೊ ಎಂಜಾಯ್ ಮಾಡಿ.
0: ಎಸ್, ಪ್ರಶಾಂತ್ ಇಂದ ಅಪ್ಡೇಟ್ ಅಂತೂ ಸಿಕ್ಕಾಯ್ತು ಬೆಂಗಳೂರಲ್ಲಿ ವಾತಾವರಣ ಹೇಗಿದೆ ಅಂತೇಳಿ. ಸೊ ಕಡೆಯ ಹಾಡೊಂದನ್ನ ಪ್ಲೇ ಮಾಡ್ತಾ ನಾನು ಇಲ್ಲಿಂದ ಈ ಕ್ಷಣಕ್ಕೆ ಹೊರಡೋ ಅಂತ ಕೆಲಸ ಮಾಡ್ತೀನಿ. ನೀವು ನಮ್ಮ ಪ್ರಶಾಂತ್ನ ಕಾರ್ಯಕ್ರಮಗಳನ್ನ ನಿರಂತರವಾಗಿ ರಾತ್ರಿ 11:15 ವರೆಗೂ ಕೇಳ್ತಾ ಇರಿ. ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ, ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

5:09 ಆಗಿದೆ, ಕೇಳ್ತಾ ಇದ್ದೀರಾ ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು ನಾನ್ ಸ್ಟಾಪ್. ಸಂಜೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಸ್ಟುಡಿಯೋದಲ್ಲಿ ಹಾಜರಾಗಿದ್ದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. 6:05 ಬಹಳಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗ್ತೀವಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಏನು ವಿಶೇಷ ಖಂಡಿತ ನಾನು ನಿಮಗೆ ಹೇಳ್ತೀನಿ. ಹೃದಯದ ದಿನದ ಶುಭಾಶಯಗಳನ್ನು ಕೋರ್ತಾ ಒಂದು ಹೃದಯದ ಗೀತೆ ನಿಮ್ಮೆಲ್ಲರಿಗಾಗಿ ಕೇಳಿ. ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಈ ಅದ್ಭುತವಾಗಿರುವಂಥ ಗೀತೆ ನಿಮ್ಮೆಲ್ಲರಿಗಾಗಿ ಎಫ್ ಎಂ ರೈನ್ಬೋದಲ್ಲಿ. ಇದಾದ ನಂತರ ಬಹಳಷ್ಟು ಮಾತು ಖಂಡಿತ ಎಫ್ ಎಂ ರೈನ್ಬೋದಲ್ಲಿದ್ದೇ ಇರುತ್ತೆ. ಕೇಳ್ತಾ ಇರಿ ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಏನಿವತ್ತಿನ ವಿಶೇಷ, ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಂತ ನೀವೆಲ್ಲ ಕೇಳ್ತಾ ಇರ್ಬೋದು. ಓಕೆ, ಖಂಡಿತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆಗಲೇ ಇಲ್ಲಿ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. FM ರೈನ್ಬೋ 101.3 MHz ಗಳಿಗೆ ಪ್ರಶಾಂತ್ ಅವರೇ ಅಂತ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಹುಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಹೇಳ್ತಾರೆ. ಆಕಾಶವಾಣಿಯ ಎಲ್ಲ ನಿರೂಪಕರಿಗೆ ಆತ್ಮೀಯ ಸ್ವಾಗತ, ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ. ನಿಮಗೂ ಕೂಡ ವೆರಿ ವೆರಿ ಗುಡ್ ಈವ್ನಿಂಗ್. ವಿಶ್ವ ಹೃದಯ ದಿನದ ಶುಭಾಶಯಗಳು ಅಂತ ಅಮೃತ ರಮೇಶ್ ಅವರು ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸಂದೇಶವನ್ನು ಕಳಿಸ್ತಾರೆ. ವೆರಿ ನೈಸ್, ವೆರಿ ಗುಡ್ ಈವ್ನಿಂಗ್. ಜೊತೆಯಲ್ಲಿ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ಶುಭ ಸಂಜೆ ಪ್ರಶಾಂತ್, ಹೇಗಿದ್ದೀರಾ ಅಂತ ಅವ್ರು ಕೇಳ್ತಾರೆ. ವೆರಿ ನೈಸ್, ನೀವು ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೋ ಹಾಗೆ ಬಂಗಾರದ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡ್ತಿರುವಂಥ FM ರೈನ್ಬೋಗೆ ಕೋಟಿ ವಂದನೆಗಳು ಅಂತ ಹೆಬ್ಬಾಳದ ರಮೇಶ್ ಅವರ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆನಂದ ಕುಲಕರ್ಣಿ ಸುಲಪೇಟ ಇಂದ ಹೇಳ್ತಾರೆ, ಶುಭ ಸಂಜೆ ಪ್ರಶಾಂತ್, ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಹಾಗೆ ಮಂಗಳವಾರದ ಶುಭ ಸಂಜೆಯಲ್ಲಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಶಾಂತ್ ನಿಮಗೆ ಅಂತ ಅವರು ಹೇಳ್ತಿದ್ದಾರೆ. ಯಾರು ಯಾರು? ಮೈಸೂರಿಗೆರೆ ಅವರು ದಾವಣಗೆರೆಯಿಂದ, ಜೊತೆಯಲ್ಲಿ ಹರಿಹರ ವಿಜ್ಞಾನ ನಗರದಿಂದ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ, ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ. ಸಂಜೆ ಮತ್ತು ರಾತ್ರಿ ವೇಳೆ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳಿದೆ ಅಂತ ಕೂಡ ಅವರು ಹಾಗೆ ಸಂದೇಶವನ್ನು ಜೊತೆಯಲ್ಲಿ ಒಂದು ವಾತಾವರಣದ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಕೂಡ ಕೊಟ್ಟಿದ್ದಾರೆ. ಓ ವೆರಿ ನೈಸ್. ಸೊ ಅದಾದಮೇಲೆ ಇವತ್ತು ನಾವು ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಾವು ಹಾಗೆ ಕೆಲಸಗಳಿಗೆ ಹೋಗಬೇಕಾದ್ರೆ, ಕೆಲಸನ ಶುರು ಮಾಡಿದಾಗ ಇನ್ಫ್ಯಾಕ್ಟ್ ನಾವು ಏನು ಮಾಡ್ತೀವಪ್ಪ ಅಂತಂದರೆ, ಯಾವುದು ನಮಗೆ ತುಂಬ ಮುಖ್ಯ ಅಂತ ನಾವು ಕೆಲಸದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಏನಾಗುತ್ತೆ ಅಂತಂದರೆ, ಕೆಲಸದಲ್ಲಿ ಯಾವುದು ಮುಖ್ಯ ಅನ್ಸುತ್ತೆ ನಮ್ಮ ಪ್ರೊಫೆಷನ್ ಶುರು ಮಾಡಿದಾಗ? ಜಾಬ್ ಮುಖ್ಯ ಆಗುತ್ತೋ, ಎಕ್ಸ್ಪೀರಿಯೆನ್ಸ್ ಮುಖ್ಯ ಆಗುತ್ತೋ, ಅಥವಾ ನಮಗೆ ಸ್ಯಾಲ್ರಿ ಮುಖ್ಯ ಆಗುತ್ತೋ? ಸ್ಯಾಲ್ರಿ ಅಂತ ಭಾಳ ಜನ ಅಂತಾರೆ, ಎಕ್ಸ್ಪೀರಿಯೆನ್ಸ್ ಅಂತ ಭಾಳ ಜನ ಅಂತಾರೆ. ಎಕ್ಸ್ಪೀರಿಯೆನ್ಸ್ ಇದ್ದೆ ತುಂಬ ಕಮ್ಮಿ ಸ್ಯಾಲ್ರಿ ಕೊಟ್ಟರು ಏನು ಯೂಸ್ ಇಲ್ಲ, ಆದರೆ ಸ್ಯಾಲ್ರಿನೇ ನೋಡ್ತಾ ಹೋದರೆ ಎಕ್ಸ್ಪೀರಿಯೆನ್ಸ್ ಸಿಗಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನು ನೀವು ನನಗೆ ತಿಳಿಸ್ಬೋದು. 9408091031 ನೀವು ಸಂದೇಶವನ್ನು ಕಳಿಸೋ ಮೂಲಕ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಯೋರ್ಸ್ ನಿಮ್ಮದೇ ಆದ FM ರೇನ್ಬೋ 101.3 MHz ಗಳನ್ನ ಕೇಳ್ತಾ ಇದ್ರೆ ಸ್ನೇಹಿತರೆ, ಸಮಯ ಆಗಿದೆ 5:37:30 FM ರೇನ್ಬೋದಲ್ಲಿ. ಸೊ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ ಯಾವುದು ಮುಖ್ಯ ಆಗುತ್ತೆ ಅಂತ. ನಾನು ನಿಮಗೆ ಕೇಳಿದ್ದೆ ಮೊದಲನೇ ಕೆಲಸದಲ್ಲಿ, ಫಸ್ಟ್ ಜಾಬಲ್ಲಿ ನಿಮ್ಗೆ ಯಾವುದು ಮುಖ್ಯ, ಕೆಲಸ ಎಕ್ಸ್ಪೀರಿಯನ್ಸ್, ಕೆಲಸ ಕಲಿಯೋದು ಮುಖ್ಯನೋ ಅಥವಾ ಸ್ಯಾಲ್ರಿ ಮುಖ್ಯನೋ ಅಂತ. ಬನ್ನಿ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ರಾಣಿ ಹೇಳಿಬಿಡೋರು ಹೇಳ್ತೀರಿ, ಪ್ರಶಾಂತ್ ಹೌ ಯು, ಗುಡ್ ಈವ್ನಿಂಗ್, ಆಲ್ ಸಾಂಗ್ಸ್ ಆರ್ ಸೂಪರ್ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್, ವೆರಿ ಗುಡ್ ಈವ್ನಿಂಗ್ ನಿಮಗೂ ಅಂತ ಹೇಳ್ತಾ ಸರ್. ಮೊದಲು ಯಾವುದೇ ಕೆಲಸ ಮಾಡುವಾಗ ಪ್ರೀತಿಯಿಂದ ಪ್ರಾಮಾಣಿಕವಾಗಿ, ಅದರಲ್ಲೂ ನಾವು ಕೆಲಸ ಮಾಡುವ ನಮ್ಮ ಕೆಲಸ ಮನಮುಟ್ಟುವಂತೆ ಇದ್ದಾಗ ಮಾತ್ರ 100% ಸಕ್ಸಸ್ ಆಗುತ್ತೆ. ಆ ಕಾರಣ ನಾವು ಯಾವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನಂತರ ತನ್ನಷ್ಟಕ್ಕೆ ತಾನೇ ಎಲ್ಲ ಸಕಲ ಸೌಕರ್ಯ ಸೌಭಾಗ್ಯಗಳು ನಮ್ಮದಾಗುತ್ತೆ ಅಂತ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ. ಎಸ್, ಹೌದು. ಸ್ಮಿತಾ ಅವರು ಚಿತ್ರದುರ್ಗದಿಂದ ಹೇಳ್ತಾರೆ, ಗೇನಿಂಗ್ ಎಕ್ಸ್ಪೀರಿಯನ್ಸಸ್ ಬೇಸಿಕಲಿ ವೆರಿ ವೆರಿ ಇಂಪಾರ್ಟೆಂಟ್. ಕೆಲಸದಲ್ಲಿ ಒಳ್ಳೆಯ ಅನುಭವ ಪಡೆದು ನಿಷ್ಠೆಯಿಂದ ಕೆಲಸ ಮುಂದುವರಿಸಬೇಕು ಅಂತ ಅವರು ಹೇಳ್ತಾ ಇದ್ದರೆ, ಪ್ರಶಾಂತ್ ಅವರೇ, ಸ್ಯಾಲ್ರಿ ಮುಖ್ಯ ಅಲ್ಲ, ಕೆಲಸಕ್ಕೆ ಎಕ್ಸ್ಪೀರಿಯನ್ಸ್ ಮುಖ್ಯ. ಎಕ್ಸ್ಪೀರಿಯನ್ಸ್ ಆದ ಮೇಲೆ ಸ್ಯಾಲ್ರಿ ತಾನಾಗೆ ಹೆಚ್ಚಾಗತ್ತಲ್ವಾ, ಅದು ನನ್ನ ವೈಯಕ್ತಿಕ ವಿಚಾರ, ನೀವೇನಂತೀರಾ ಅಂತ ಆನಂದ್ ಕುಲಕರ್ಣಿ ಅವರು ಸುಲೇಪೇಟದಿಂದ ಹೇಳ್ತಾ ಇದ್ದರೆ, ನಾಗೇಂದ್ರ ಅವರು ತವರಕೆರೆ ಕುಡಿಗಲ್ ತಾಲೂಕಿನಿಂದ ಹೇಳ್ತಾರೆ, ಹಾಡುಗಳಂತೂ ತುಂಬ ಚೆನ್ನಾಗಿದೆ, ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡ್ತಾ ಇದೆ, ಹಾಗೆ ಮನೆ ಕಡೆಗೆ ಹೋಗ್ತಾ ಹೋಗ್ತಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ ನಾಗೇಂದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವೆರಿ ನೈಸ್. ಜೊತೆಯಲ್ಲಿ ಪರಸ್ಪರ ಒಡನಾಟ ಮುಖ್ಯ, ಕೇವಲ ಹಣ ಇಂದ ಮಾತ್ರ

ಕೆಲಸ ಮುಗಿಯಲ್ಲ, ಜವಾಬ್ದಾರಿ ಮುಗಿಯೋದಿಲ್ಲ. ಜೊತೆಗೆ ನಾವು ವಿಚಾರವನ್ನು ಕಲಿಬೇಕಾಗತ್ತೆ, ಅದು ತುಂಬ ಮುಖ್ಯ ಆಗುತ್ತೆ ಅಂತ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರ. ಸೊ ನಿಮಗೇನಿಸುತ್ತೆ, ಕೆಲಸದಲ್ಲಿ ಮೊದಲನೇ ಕೆಲಸದಲ್ಲಿ ನಿಮಗೆ ಫಸ್ಟ್ ಇಂಪಾರ್ಟೆಂಟ್ ಅನ್ಸೋದು ಯಾವುದು? ಎಕ್ಸ್ಪೀರಿಯೆನ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಅಥವಾ ಸ್ಯಾಲ್ರಿ ಇಂಪಾರ್ಟೆಂಟ್ ಅನ್ಸುತ್ತಾ? ನೀವೇನಂತೀರಾ? 9480910013 ಸಂದೇಶವನ್ನು ಕಳಿಸ್ಬೋದು.

ಸುಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಸೊ ನಾವು ಮಾತಾಡ್ತಾ ಇದ್ವಿ, ಎಕ್ಸ್ಪೀರಿಯನ್ಸ್ ಮುಖ್ಯನೋ ಅಥವಾ ಸ್ಯಾಲ್ರಿ ಮುಖ್ಯನೋ ನಿಮಗೇನಿಸುತ್ತೆ, ನೀವು ನಮಗೆ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅಮೃತ ರಮೇಶ್ ಅವರು ಹೇಳ್ತಾರೆ, ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮುಖ್ಯ ಆಗುತ್ತೆ ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದರೆ. ಸಂಜೆ ಬಾನಿನಲ್ಲಿ ಸುಮಧುರವಾದ ಮಾಹಿತಿ ಹಾಡುಗಳು ಅದ್ಭುತವಾಗಿದೆ, ಧನ್ಯವಾದಗಳು ಅಂತ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಟ್ಲಾಪುರದಿಂದ ಶ್ರೀಧರ್ ಪದ್ಮಾಪನಗಟ್ಟಿ ಅನಂತಕುಮಾರ್ ಅವರು ಧನ್ಯವಾದಗಳೊಂದಿಗೆ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ, ಥ್ಯಾಂಕ್ಸ್ ಅಲಾಟ್. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ, ಕೆಲಸ ಬೇಕು ಅಂತ ಕೇಳ್ತಾರೆ, ಅದರ ನಂತರ ಸಂಬಳ ತಾನಾಗ ತಾನೇ ಬರುತ್ತೆ ಅಂತ ಅಂದ್ಕೋಬೇಕು ನಾವು. ಅಂದರೆ ನಾವು ಮಾಡಿದ ಕೆಲಸದ ಮೇಲೆ ಸಂಬಳ ಕೊಡೋದು, ಜೊತೆಯಲ್ಲಿ ನಮಗೆ ಕೆಲಸದಲ್ಲಿ ನಿಷ್ಠೆ ತುಂಬ ಇರಬೇಕಾಗತ್ತೆ. ಹಾಗೆ ಏನಪ್ಪ ಅಂತಂದರೆ ಕೆಲಸ ಕಲಿಯೋದೂ ಅಷ್ಟೇ ಮುಖ್ಯ ಆಗುತ್ತೆ. ಹಾಗೆ ನನ್ನ ಮಾತಿನ ಅರ್ಥ ಎಕ್ಸ್ಪೀರಿಯನ್ಸೇ ತುಂಬ ಮುಖ್ಯ ಅಂತ ಅವರು ಹೇಳ್ತಾರೆ. ಓ ವೆರಿ ನೈಸ್. ಹಾಗೆ ರಾಜನಹಳ್ಳಿಯಿಂದ ಮಂಜುನಾಥ್ ಅವರು ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾ ಇದ್ದರೆ, ಕಲಿತ ಕಲಿತ ಕೆಲಸ ಮಾಡಬೇಕು, ಕೆಲಸದ ಮಾಡ್ತಾ ಮಾಡ್ತಾ ಕಲಿಬೇಕು ಅಂತ ಭಾಗ್ಯಶ್ರೀ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹೌದು, ವೆರಿ ನೈಸ್. ಹೌದು, ಯಾವಾಗಲೂ ಹಾಗೆ, ಲೈಫ್ ಇಸ್ ಆಲ್ವೇಸ್ ಲರ್ನಿಂಗ್. ತೀರ್ಥೇಶ್ವರ ಚನ್ನಪಟ್ಟಣದಿಂದ ಹೇಳ್ತಾರೆ, ಶುಭ ಸಂಜೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಆಯ್ಕೆ ಗೀತೆಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬ ಇಂಪಾಗಿದೆ ಪ್ರಶಾಂತ್, ಪ್ರೀತಿಯ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡಿ. ಹಾಗೆ ನಿಮಗೇನಿಸುತ್ತೆ ಅದು ನೀವು ನನಗೆ ಹೇಳ್ಬೋದು, ಕೆಲಸ ಮುಖ್ಯನೋ ಸಂಬಳ ಮುಖ್ಯನೋ ಎಕ್ಸ್ಪೀರಿಯನ್ಸ್ ಮುಖ್ಯನೋ, ನೀವು ಸಂದೇಶವನ್ನು ಕಳಿಸ್ಬೋದು 9480091013.

0: ಒಳ್ಳೆ ಗೀತೆಗಳು ಎಫ್ ಎಂ ರೇನ್ಬೋದಲ್ಲಿ ಪ್ರಸಾರ ಆಗ್ತಾ ಇದೆ. ಬನ್ನಿ, ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಾ. ಓ ಗುಡ್ ಈವ್ನಿಂಗ್ ಪ್ರಶಾಂತ್, ಬಂದಿದ್ದೀರಾ ಇವತ್ತು. ಸೂರ್ಯ ಯಾವ ಕಡೆ ಹುಟ್ಟಿದ್ದಾನೆ ಅಂತ ಕೇಳ್ತಾರೆ ಪೂಜಾ ಅವರು. ಇಷ್ಟು ದಿನ ಎಲ್ಲಿ ಹೋಗ್ಬಿಟ್ಟಿದ್ರಿ, ಕೇಳ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು. ಹಾಗೆ ನಿಷ್ಠೆಯಾಗಿ ಕೆಲಸ ಮಾಡೋದು ತುಂಬ ಮುಖ್ಯ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಬಟ್ ನಾವು ಮಾಡಿದ ಕೆಲಸ ಯಾವತ್ತೂ ಶಾಶ್ವತವಾಗಿ ಉಳಿಯುತ್ತೆ. ಏನಂತೀರಾ ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರು ಹೇಳ್ತಾರೆ. ಎಸ್, ತುಂಬ ತುಂಬ ಸತ್ಯವಾದ ಮಾತು. ಈರಣ್ಣ ಚಳ್ಳಕೆರೆಯಿಂದ ಹೇಳ್ತಾರೆ, ಕೆಲಸನೇ ಮುಖ್ಯ ಆಗುತ್ತೆ, ಆಮೇಲೆ ನಾವು ಸಂಬಳದ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ. ಪ್ರಶಾಂತ್ ಹೇಗಿದ್ದೀರಾ? ಸುಧೀಂದ್ರ ಮಲ್ಲೇಶ್ವರಂ ನಾನು ಇವತ್ತು ಹೇಳ್ತಾ ಇದ್ದೀನಿ. ಎಕ್ಸ್ಪೀರಿಯೆನ್ಸ್ ಬೇಕು ಆದರೆ ಸಂಬಳ ಮುಖ್ಯ, ಯಾವತ್ತು ಎರಡನ್ನು ಬ್ಯಾಲೆನ್ಸ್ ಮಾಡುವಂಥದ್ದಾಗಬೇಕು ಅಂತ ಸುಧೀಂದ್ರ ಅವರು ಮಲ್ಲೇಶ್ವರಂ ಹೇಳ್ತಾ ಇದ್ರೆ. ವರ್ಕ್ ಲೈಕ್ ವರ್ಕ್ ಈಸ್ ವರ್ಶಿಪ್, ಅದು ತುಂಬ ಮುಖ್ಯ ಆಗುತ್ತೆ ಅಂತ ನಾಗರಾಜರಾವ್ ಅವರು ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ವೆರಿ ನೈಸ್, ನಿಮ್ಮ ಎಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಕೆಲಸ ಮುಖ್ಯ, ಜೊತೆಯಲ್ಲಿ ಕೆಲಸದ ಜೊತೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಮುಖ್ಯ ಆಗುತ್ತೆ. ನಾವು ಕಲ್ತಿರುವಂತಹ ಕೆಲಸ ತುಂಬಾ ಮುಖ್ಯ ಆಗುತ್ತೆ ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರ. ಎಸ್, ವೆರಿ ಟ್ರೂ. ಅದಾದಮೇಲೆ ಖಂಡಿತ ದುಡ್ಡು ಹುಡುಕಿ ಬರುತ್ತೆ ಅನ್ನೋದರಲ್ಲಿ ಖಂಡಿತ ತಪ್ಪಿಲ್ಲ. ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. 6:05 ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಕೇಳಿದ್ದೀರಿ, ಕೇಳ್ತಾರೆ ಎಫ್ ಎಂ ರೈನ್ಬೋ 101.3.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 6:11. ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು. ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು, ಆದರೆ ಅವರು ಇತಿಹಾಸ, ಸಂಶೋಧನೆ, ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
3: ಕಿವಿಗೊಟ್ಟು ಕೇಳಿದರೆ ಕಾಕರಾಜನ ಮಾತುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಬಹುದು. ನಡುರಾತ್ರಿಯಲ್ಲಿ ಅರೆನಿದ್ರೆಯಲ್ಲಿರುವಾಗ ಕೆಟ್ಟು ಕನಸು ಕಂಡವನಂತೆ ಮೆಲುಧ್ವನಿಯಲ್ಲಿ ಕರ್ರ್ ಎನ್ನುತ್ತ ಪತ್ನಿಗೆ ಸುಖನಿದ್ದೆ ಆಯಿತೆ ಎಂದು ವಿಚಾರಿಸಿಕೊಳ್ಳುತ್ತಾನೆ. ಬೆಳಕು ಹರಿಯುವ ಮೊದಲೇ ಗಡಸುಧನೆಯಲ್ಲಿ ಹಾ ಹಾ ಎನ್ನುತ್ತಾ ತನ್ನವರಿಗೆ ಎಚ್ಚರಗೊಳಿಸುತ್ತಾನೆ. ಯುವಕಾಗೆ ಎಂದು ಸುಖನಿದ್ರೆ ಹಾಳು ಮಾಡಬೇಡಣ್ಣ ಎನ್ನುವಂತೆ ಕಾ ಕರ್ ಕಾ ಕರ್ ನಾದ ಹೊರಡಿಸಿ ತಿರುಗಿ ಗೊರಕ್ಕೆ ಹೊಡೆಯಲಾರಂಭಿಸುವುದು. ಇಂದು ನಾಸ್ತಾಕ್ಕೆ ಏನು ಸಿಗುತ್ತದೋ ಎಂದು ವಿಸ್ಮಯ ಪಡುತ್ತಾ ಕಾಕರಾಜನು ಹಾರುತ್ತಿದ್ದಾಗ ಕಸದ ತೊಟ್ಟಿಯಲ್ಲಿ ಕೆಲವು ಬ್ರೆಡ್ ತುಣುಕು ಕಂಡು ಮೆಲುಧನೆಯಲ್ಲಿ ಎಂದು ಕೇವಲ ತನ್ನ ಮಡದಿ ಮಕ್ಕಳು ಮಾತ್ರ ಆಮಂತ್ರಿಸುತ್ತದೆ. ಮುಂದೆ ಗೌಡರ ಆಲದ ಕಟ್ಟೆಯ ಮೇಲೆ ತಂಗಳ್ಳನದ ಗುಡ್ಡವೇ ಕಂಡಾಗ ಹಾ ಖಾ ಖಾ ಎಂದು ಶಂಕನಾದ ಹೊರಡಿಸಿ ತನ್ನ ಸಮಾಜದವರಿಗೆ ಭೋಜನ ಕೂಟಕ್ಕೆ ಆಮಂತ್ರಿಸುತ್ತದೆ. ಸಕಲರೂ ಅನ್ನ ಸಂತರ್ಪಣದಲ್ಲಿ ಮೈಮರೆತಾಗ ಪೋಲಿ ಹುಡುಗನು ಕಲ್ಲು ತೂರಲು ಹೊಂಚು ಹಾಕಿಕೊಳ್ಳುತ್ತಿದ್ದಾಗ ಅವನ ಇಂಗಿತ ಅರಿತ ಕಾಕರಾಜನು ಎಂದು ಎಚ್ಚರಿಕೆಯ ಕರೆ ಕೊಡುವುದರಿಂದ ಕ್ಷಣಾರ್ಧದಲ್ಲಿ ಕಾಕಕೋಟಿ ಮಾಯವಾಗಿ ಬಿಡುವುದು. ಒಂಟಿತನದ ಬೇಸರ ಕಳೆಯಲು ಕಾ ಕಕ್ ಕಾ ಕಕ್ ಎಂದು ಮೆಲುಧ್ವನಿಯಲ್ಲಿ ಮಡದಿಯನ್ನು ಆಮಂತ್ರಿಸುತ್ತಾನೆ. ಅವಳು ಈ ಕರೆಗೆ ಸೊಪ್ಪು ಹಾಕದಿದ್ದಾಗ ಸಿಡುಕಿನಿಂದ ಖೋ ಖೋ ಎಂದು ಒದರಾಡಿ ಇವಳ ಮನೆ ಹಾಳಾಗ ಎಂದು ಶಾಪ ಹಾಕುತ್ತಾ ಅಲ್ಲಿಂದ ಕಂಬಿಕೀಳುವನು. ಸಂಜೆಗತ್ತಲು ಆವರಿಸಿದಾಗ ಕಾ ಕಾ ಕಾ ಎಂದು ಕುಟುಂಬದವರನ್ನು ಬರಮಾಡಿಕೊಂಡು ವಿಶ್ರಾಂತಿಗೆ ಆದೇಶ ನೀಡುವನು. ಕಾಣದ ಕೋಗಿಲೆ ಕಿವುಡನಿಗೂ ಕೇಳಿಸುವಂತೆ ಕರೆಕೊಡುತ್ತದೆ. ಕಾಗೆಯಂತೆ ಅವು ಸದಾಕಾಲ ಒಟ್ಟಗೂಡುತ್ತಲೇ ಇರುತ್ತವೆ. ಗಣ್ಣಿನ ಧ್ವನಿ ನಮ್ಮ ಕಿವಿಗೆ ಇಂಪಾಗಿ ಕೇಳಿಸಿದರೆ ಎಂದು ಕಿರುಚುವ ಹೆಣ್ಣು ಧ್ವನಿಯ ಪರಿಚಯ ಬಹುಸಂಖ್ಯಾತರಿಗೆ ಇರುವುದೇ ಇಲ್ಲ. ವಸಂತ ಕಾಲದಲ್ಲಿ ಸಂತಾನೋತ್ಪತ್ತಿಗಾಗಿ ಗಂಡು ಮೈ ಕೈ ತುಂಬಿಕೊಳ್ಳುವುದರಿಂದ ಅದರ ಪೌರುಷ ಜಾಗೃತವಾಗುತ್ತದೆ. ಆಗ ತನ್ನ ಆದಿನಕ್ಕೆ ಒಳಪಟ್ಟ ಗಿಡ ಮರಗಳನ್ನು ಗುರುತಿಸಿ ಅದನ್ನು ಇನ್ನಿತರಿಗೆ ಸಾರೋದಕ್ಕಾಗಿ ಏರಿಸಿದ ತೀಕ್ಷ್ಣ ಧ್ವನಿಯಲ್ಲಿ ಕುಹೂ ಕುಹೂ ಎಂದು ಎಚ್ಚರ ನೀಡುತ್ತದೆ. ಅದನ್ನು ನಮ್ಮ ಕವಿಗಳು ಪಂಚಮ ಸ್ವರದ ಹಾಡುಗಾರಿಕೆಯನ್ನು ಭ್ರಮಿಸಿದ್ದಾರೆ. ಈ ಎಚ್ಚರಿಕೆಯನ್ನು ಅಲಕ್ಷಿಸಿ ಇನ್ನೊಂದು ಗಂಡು ಸನಿಹದಲ್ಲಿ ನುಸುಳಿಕೊಂಡಲಾರಂಭಿಸಿದರೆ ಕೂಗುವಿಗೆ ಇನ್ನಷ್ಟು ಜೋರಾಗುತ್ತದೆ. ಈ ಬೆದರಿಕೆಯಿಂದಲೇ ಆಗಂತುಕನು ಪಲಾಯನ ಮಾಡದೇ ಇರಲಾರ. ಗಂಡು ಎಂದೂ ಹಾಡಿ ಪ್ರಿಯತಮೆಯನ್ನು ಒಲಿಸಿಕೊಳ್ಳಲು ಯತ್ನಿಸುವುದೇ ಇಲ್ಲ. ಆದರೆ ಅದರ ಎಚ್ಚರಿಕೆ ಕರೆಯಲ್ಲಿ ಅಡಕವಾದ ಪೌರುಷ ಗುರುತಿಸಿ ಹೆಣ್ಣು ಅವನತ್ತ ಧಾವಿಸಿ ಬರುತ್ತದೆ. ಪ್ರತಿಸ್ಪರ್ಧಿಯ ಮೇಲೆ ರೊಚ್ಚಿಗೆದ್ದ ಗಂಡು ಅಲಿದು ಬಂದ ಹೆಣ್ಣನ್ನು ಆಕ್ರಮಿಸಲು ಯತ್ನಿಸುತ್ತದೆ. ಕನಿಕರಗೊಂಡ ಗಂಡು ತನ್ನ ರಾಜ್ಯದ ಗಿಡಮರಗಳಿಂದ ಹಣ್ಣು ಹಂಪಲ ಸಂಗ್ರಹಿಸಿ ಅವಳಿಗೆ ಪೂರೈಸುತ್ತದೆ. ಪ್ರಬುದ್ಧ ಹೆಣ್ಣಿನ ವೈಯಾರಕ್ಕೆ ಮರುಳಾದ ಗಂಡು ಅವಳಲ್ಲಿ ಅನುರಕ್ತನಾಗಿ ಸಂತಾನೋತ್ಪತ್ತಿಯಲ್ಲಿ ತೊಡಗುವುದು. ಕಾಗೆ ಕೋಗಿಲೆಗಳಂತೆ ಇನ್ನಿತರ ಪಕ್ಷಿಗಳ ಭಾಷೆ ನಮ್ಮದಕ್ಕಿಂತ ತೀರ ಭಿನ್ನವಾದ್ದರಿಂದ ಅದನ್ನು ಭಾಷಾಂತರಿಸುವುದು ಸುಲಭವಲ್ಲ. ಅವು ಬಳಸುವ ಅಕ್ಷರಗಳು ನಮ್ಮ ವರ್ಣಮಾಲೆಯಲ್ಲಿ ಇಲ್ಲವೇ ಇಲ್ಲ. ಕಾಗೆ ಎಂದೂ ನಮ್ಮ ಕ ಅಥವಾ ಖ ಅಕ್ಷರ ಬಳಸುವುದೇ ಇಲ್ಲ. ಅದರ ಮಾತುಗಾರಿಕೆ ಕಿವಿಗೊಟ್ಟು ಆಲಿಸಿದಾಗ ಅದು ಕ ಮತ್ತು ಗ ಗಳ ಮಿಶ್ರಿತ ಅಕ್ಷರ ತನ್ನದಾಗಿ ಮಾಡಿಕೊಂಡಿದೆ ಎಂದು ಅರಿವಾಗುವುದು. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡು ಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಲೇಖಕ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕೃಷಿ ವಿಕಾಸ ಯೋಜನೆಯಡಿ ರಾಜ್ಯಕ್ಕೆ 104 ಕೋಟಿ ರೂಪಾಯಿ ಅನುದಾನ ನೀಡಿದ ಕೇಂದ್ರ ಸರ್ಕಾರ. ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲು ಸರ್ಕಾರ ಅನುಮೋದನೆ. ಗೃಹಲಕ್ಷ್ಮಿ ಯೋಜನೆಯಡಿ ಜಮೆಯಾಗುವ ಹಣವನ್ನು ಸಾಲದ ಕಂತಿಗೆ ಕಡಿತ ಮಾಡದಂತೆ ಸರ್ಕಾರ ಆದೇಶ. ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಉಪ್ಪು ಸೇವಿಸುವಂತೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ನಾಡಹಬ್ಬ ಮೈಸೂರು ದಸರಾದ ಯುವ ಸಂಭ್ರಮ 2026 ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಏಷ್ಯನ್ ಗೇಮ್ಸ್ 4x400 ಮೀಟರ್ ರಿಲೆಯಲ್ಲಿ ರಾಜ್ಯದ ಎಂಆರ್ ಪೂವಮ್ಮ ತಂಡಕ್ಕೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಂದು ಪ್ರಧಾನಮಂತ್ರಿ ಕೃಷಿ ವಿಕಾಸ ಯೋಜನೆಯಡಿ 10 ರಾಜ್ಯಗಳ ಕೃಷಿ ಸಚಿವರಿಗೆ 1,200 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ಆರ್ಥಿಕ ಮಂಜೂರಾತಿ ಪತ್ರಗಳನ್ನು ಹಸ್ತಾಂತರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ವಿವಿಧ ರಾಜ್ಯಗಳ ಕೃಷಿ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದ ಸಭೆಯಲ್ಲಿ ರಾಜ್ಯಕ್ಕೆ 104 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಗಳ 100%ರಷ್ಟು ಖಚಿತ ಖರೀದಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ಬಿತ್ತನೆ ಬೀಜಗಳು, ರಸಗೊಬ್ಬರಗಳ ಲಭ್ಯತೆ ಸಮರ್ಪಕವಾಗಿದೆ ಎಂದು ತಿಳಿಸಿದ ಅವರು, ನಕಲಿ ರಸಗೊಬ್ಬರ, ಕಳಪೆ ಗುಣಮಟ್ಟದ ಬೀಜ ಮತ್ತು ಕೀಟನಾಶಕಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಲ್ಲಾ ರಾಜ್ಯಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದ ತಂತ್ರಜ್ಞಾನ ಬೆಳವಣಿಗೆಯನ್ನು ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಗೆ ವಿಸ್ತರಿಸುವ ಉದ್ದೇಶದೊಂದಿಗೆ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಗೃಹ, ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ-ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸ್ಥಳೀಯ ಆರ್ಥಿಕತೆಯ ವೇಗವರ್ಧಕ ಕಾರ್ಯಕ್ರಮದ ಅಡಿಯಲ್ಲಿ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತಿದ್ದು, ಬೆಂಗಳೂರಿನಿಂದ ಹೊರಗೆ ತಂತ್ರಜ್ಞಾನ ಪ್ರತಿಭೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಅಗತ್ಯವಾದ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಸ್ಥಳೀಯವಾಗಿಯೇ ಒದಗಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ 10,000 ಚದರ ಅಡಿ ವಿಸ್ತೀರ್ಣದಲ್ಲಿ ಸುಮಾರು 3 ವರ್ಷಗಳ ಅವಧಿಗೆ 82 ಕೋಟಿ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಗೂ ಹುಬ್ಬಳ್ಳಿಯ ಐಟಿ ಪಾರ್ಕ್ನಲ್ಲಿ 5 ಕೋಟಿ 80 ಲಕ್ಷ ವೆಚ್ಚದಲ್ಲಿ ಜಿಟಿಸಿ ಸ್ಥಾಪಿಸಲು ಅನುಮೋದನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರ ಖಾತೆಗೆ ಜಮೆಯಾಗುವ ಮಾಸಿಕ 2,000 ರೂಪಾಯಿ ಹಣವನ್ನು ಯಾವುದೇ ಕಾರಣಕ್ಕೂ ಸಾಲದ ಕಂತು ಅಥವಾ ಬಡ್ಡಿಗೆ ಕಡಿತ ಮಾಡಿಕೊಳ್ಳದಂತೆ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶ ನೀಡಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಮತ್ತು ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಸಲ್ಲಿಸಿದಂತಹ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದು ಬ್ಯಾಂಕುಗಳಿಗೆ ಕಟ್ಟುನಿಟ್ಟಿನ ಸೂಚನೆ ರವಾನಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಬ್ಯಾಂಕ್ ಆಡಳಿತ ಮಂಡಳಿಗೆ ಪತ್ರ ಬರೆದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಯಿಂದ ಹಣವನ್ನು ಸಾಲದ ಕಂತಿಗೆ ಕಡಿತಗೊಳಿಸದಂತೆ ಸ್ಪಷ್ಟವಾಗಿ ತಿಳಿಸಿ ಎಂದು ಸೂಚನೆ ನೀಡಿದ್ದಾರೆ. ಉಪ್ಪು ಬಳಕೆ ಮತ್ತು ಸೇವನೆ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಈ ಸಂಬಂಧ ಸಾರ್ವಜನಿಕರು, ಶಾಲೆ, ಹೋಟೆಲ್, ಆಹಾರ ತಯಾರಕರಿಗೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಅತಿಯಾದ ಉಪ್ಪು ಸೇವನೆಯಿಂದ ರಕ್ತದ ಒತ್ತಡ, ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಒಬ್ಬ ವ್ಯಕ್ತಿ ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಉಪ್ಪು ಸೇವನೆ ಮಾಡಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಪೋಷಕರು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಕಡಿಮೆ ಉಪ್ಪಿನ ಅಭ್ಯಾಸ ಬೆಳೆಸಬೇಕು ಎಂದು ಸಲಹೆ ನೀಡಿದೆ. ಈ ಕುರಿತಂತೆ ಶಾಲೆ, ಕಾಲೇಜುಗಳಲ್ಲಿ ಆರೋಗ್ಯಕರ ಆಹಾರ ಮತ್ತು ಉಪ್ಪು ಕಡಿತದ ಬಗ್ಗೆ ಶಿಕ್ಷಣದ ಅಗತ್ಯವಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಭಾರತದ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, 2026-27 ಸಾಲಿಗೆ 13,186 ಹೊಸ MBBS ಸೀಟುಗಳಿಗೆ ಅನುಮೋದನೆ ದೊರೆತಿದೆ. ಇದರೊಂದಿಗೆ ದೇಶದಾದ್ಯಂತ 836 ವೈದ್ಯಕೀಯ ಕಾಲೇಜುಗಳಲ್ಲಿನ ಒಟ್ಟು ಸೀಟುಗಳ ಸಂಖ್ಯೆ 140,214 ಏರಿಕೆಯಾಗಿದೆ. 1,650 ಹೊಸ ಸೀಟುಗಳೊಂದಿಗೆ ಕರ್ನಾಟಕ ಮುಂಚೂಣಿಯಲ್ಲಿರುವುದು ಮತ್ತು

0: ರಾಜ್ಯದ ಒಟ್ಟು ಸೀಟುಗಳ ಸಂಖ್ಯೆ 15,745ಕ್ಕೆ ತಲುಪಿರುವುದು ಹೆಮ್ಮೆಯ ವಿಷಯ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಯುವ ಸಂಭ್ರಮ 2026ಕ್ಕೆ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಸಚಿವರು, ಯುವ ಸಂಭ್ರಮ ಕೇವಲ ಮನರಂಜನೆಯ ಕಾರ್ಯಕ್ರಮವಲ್ಲ, ಯುವಕರ ಕನಸು, ಆತ್ಮವಿಶ್ವಾಸ ಮತ್ತು ಪ್ರತಿಭೆಗೆ ಗೌರವ ನೀಡುವ ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಚಿತ್ರಸಂತೆ 2026 ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಮಿತ್ವ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. 2021ರಲ್ಲಿ ಪ್ರಾರಂಭವಾದಂತಹ ಡಿಜಿಟಲ್ ಭೂ ನಕ್ಷೆ ಸ್ವಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, GIS ಮತ್ತು COR ತಂತ್ರಜ್ಞಾನವನ್ನು ಬಳಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಶಿಕ್ಷಣ ತಜ್ಞ ಮತ್ತು ಸಾಮಾಜಿಕ ಸೇವಕ ಅಶೋಕ್ KM ಗೌಡ, ಈ ಯೋಜನೆಯಿಂದ ಗುಡ್ಡಗಾಡು ಪ್ರದೇಶದಲ್ಲಿ ಮನೆ ನಿರ್ಮಿಸಿದರೂ ಡ್ರೋನ್ ಮೂಲಕ ಸರ್ವೆಯನ್ನು ನಡೆಸಿ ಸಾಲದ ನೆರವು ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲೈಸೇಷನ್ ಜೊತೆಗೆ ಗಡಿ ಸಮಸ್ಯೆಯನ್ನು ಬಗೆಹರಿಸಲು ಇದು ಸಹಾಯಕವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ.
3: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳಿಗೆ ಅನುಕೂಲವಾಗಲಿಕ್ಕೋಸ್ಕರ ಡಿಜಿಟಲ್ ಮ್ಯಾಪಿಂಗ್ ಆಫ್ ರೂರಲ್ ವಿಲೇಜಸ್, ಹಾಗೆ ಅವರ ಮನೆಗಳ ಮ್ಯಾಪಿಂಗ್ನ ದೊಡ್ಡ ಸಂಕಲ್ಪವನ್ನು ತಂದಿದ್ದಾರೆ. ಸರ್ವೆ ಆಫ್ ಇಂಡಿಯಾ ಜೊತೆಗೆ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಕೆಳಗಡೆ ಬರತಕ್ಕಂತಹ ಈ ಆಕ್ಟ್ ಅಲ್ಲಿ ಈ ವಿಶೇಷವಾದಂತಹ ಯೋಜನೆಯಲ್ಲಿ ಡ್ರೋನ್ ಮೂಲಕ ಸರ್ವೆ ಮಾಡಿಸಿ, ಸರ್ವೆ ಆಫ್ ಇಂಡಿಯಾ ಜೊತೆಗೆ ಫಿಸಿಕಲ್ ಆಗಿ ಹೋಗಿ ಲ್ಯಾಂಡ್ಗಳನ್ನ ಸರ್ವೆ ಮಾಡಿಸಿ ಅದರ ಬೈಲಾಸ್ ಇದು ಅಂತ ಹೇಳಿ ಅವ್ರಿಗೆ ಹಕ್ಕನ್ನು ಸಂಪೂರ್ಣವಾಗಿ ಕೊಡ್ತಕ್ಕಂತ ಕೆಲಸ ಆಗುತ್ತೆ.
0: ಜಪಾನ್ನ ನಗೋಯದಲ್ಲಿ ನಡೆಯುತ್ತಿರುವಂತಹ 2026ರ ಏಷ್ಯನ್ ಗೇಮ್ಸ್ನ 4x400 ಮೀಟರ್ ರಿಲೇ ಸ್ಪರ್ಧೆಯನ್ನು ಭಾರತದ ಮಹಿಳಾ ತಂಡ 3:29.69 ಸೆಕೆಂಡ್ಗಳಲ್ಲಿ ಪೂರೈಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ರಾಜ್ಯದ MR ಪೂವಮ್ಮ ಅವರನ್ನು ಒಳಗೊಂಡಂತಹ ಭಾರತದ ತಂಡವು ತೀವ್ರ ಪೈಪೋಟಿಯ ಅಂತಿಮ ಓಟದಲ್ಲಿ ಸಂಯಮ ಕಾಯ್ದುಕೊಂಡ ಗೆಲುವು ಸಾಧಿಸಿದೆ. ಅನುಭವಿ ಪೂವಮ್ಮ 2ನೇ ಹಂತದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಭಾರತವನ್ನು ಮೊದಲ ಸ್ಥಾನಕ್ಕೆ ತಲುಪುವಂತೆ ಮಾಡಿದರು. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಶೀಘ್ರವೇ ದಿನಾಂಕ ಘೋಷಣೆಯಾಗಲಿದೆ ಎಂದು ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ತಿಳಿಸಿದ್ದಾರೆ. GBA ಹೊರಗಿನ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಒಳಗಿನ ಪ್ರದೇಶಗಳ ಭವಿಷ್ಯದ ಹಿತದೃಷ್ಟಿಯಿಂದ ಹೊಸ ರಸ್ತೆ ಜಾಲ ನಿರ್ಮಾಣ ಮತ್ತು ಹಾಗೂ ಸಂಪರ್ಕ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು GBA ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಕಾಂಗ್ರೆಸ್ ಸಾರ್ವಜನಿಕರಲ್ಲಿ ಅಪನಂಬಿಕೆ ಮೂಡಿಸುವಂತಹ ಹೇಳಿಕೆಗಳನ್ನು ನೀಡುವುದು ಸೂಕ್ತವಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ವಿಧ್ವಂಸಕ ಮತ್ತು ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವ ಕುರಿತು ಚರ್ಚೆ ನಡೆಸಿದ ಆರೋಪದ ಮೇರೆಗೆ ಬಂಧಿಸಲಾದಂತಹ 2 ಶಂಕಿತ ಭಯೋತ್ಪಾದಕರನ್ನು ಹೆಚ್ಚಿನ ತನಿಖೆಗಾಗಿ ಚಿಕ್ಕಬಳ್ಳಾಪುರ ನ್ಯಾಯಾಲಯ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ವಹಿಸಿದೆ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಭಯೋತ್ಪಾದಕ ಸಂಚಿನ ಕುರಿತಂತೆ ನಡೆದ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಪೊಲೀಸರು 2 ಬಂಧಿಸಿದರು. ಬಂಧಿತ ಆರೋಪಿಗಳು ಉತ್ತರ ಭಾರತದವರು ಎಂದು ತಿಳಿದು ಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕೃಷಿ ವಿಕಾಸ ಯೋಜನೆಯಡಿ ರಾಜ್ಯಕ್ಕೆ 104 ಕೋಟಿ ರೂಪಾಯಿ ಅನುದಾನ ನೀಡಿದ ಕೇಂದ್ರ ಸರ್ಕಾರ. ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲು ಸರ್ಕಾರ ಅನುಮೋದನೆ. ಗೃಹಲಕ್ಷ್ಮಿ ಯೋಜನೆಯಡಿ ಜಮೆಯಾಗುವ ಹಣವನ್ನು ಸಾಲದ ಕಂತಿಗೆ ಕಡಿತ ಮಾಡದಂತೆ ಸರ್ಕಾರ ಆದೇಶ. ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಉಪ್ಪು ಸೇವಿಸುವಂತೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ನಾಡಹಬ್ಬ ಮೈಸೂರು ದಸರಾದ ಯುವ ಸಂಭ್ರಮ 2026ಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಏಷ್ಯನ್ ಗೇಮ್ಸ್ 4x400 meter ರಿಲೆಯಲ್ಲಿ ರಾಜ್ಯದ MR ಪೂವಮ್ಮ ತಂಡಕ್ಕೆ ಚಿನ್ನದ ಪದಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ, ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
3: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
2: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆರು ಗಂಟೆ 53 ನಿಮಿಷ ಆಗಿದೆ, ಕೇಳ್ತಾ ಇದ್ರೆ ಕನ್ನಡ ಕಾಮನಬಿಲ್ಲು ಫ್ರಮ್ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಸ್ಟುಡಿಯೋದಲ್ಲಿ ನಾನಿದ್ದೀನಿ, ನಾನು ನಿಮ್ಮ ಗೆಳೆಯ ಪ್ರಶಾಂತ್. 6:53 ಅಂದರೆ 7:30 ಒಳ್ಳೆ ಮಾಹಿತಿ, ಮನೋರಂಜನೆ, ಹಾಡುಗಳು ಖಂಡಿತ ನಿಮ್ಮೆಲ್ಲರಿಗಾಗಿ ಮೂಡಿಬರುತ್ತೆ. ಇವತ್ತು ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ, ಕೇಳಿ. ಇದಾದ ನಂತರ ನಾವು ಏನು ವಿಷಯ ಮಾತಾಡ್ತೀವಿ ಖಂಡಿತ ನಾನು ನಿಮ್ಗೆ ಹೇಳ್ತೀನಿ. ಪರಿಚಿತ್ರದ ಈ ಗೀತೆ ಇಷ್ಟು ಚೆನ್ನಾಗಿದೆ ಅಲ್ಲ, ಎಂಜಾಯ್ ಮಾಡಿ.
2: ಇಲ್ಲಿ

ಮುಗಿಲಿನ ಮಾತು ಮುಸಲಧಾರೆ ಮುಸಲಧಾರೆ ಬರಬಹುದಾ ಇವತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಟುಡಿಯೋಯಿಂದ ಹೊರಗಡೆ ಹೋದರೆ ಮಳೆ ಬರುವಂಥ ಸೂಚನೆಗಳು ಯಾವುದು ಕಾಣಿಸಲಿಲ್ಲ ನನಗೆ. ಇರಲಿ, ನಿಮ್ಮ ಏರಿಯಾದಲ್ಲಿ ಹೇಗಿದೆ ನೀವು ಅದನ್ನು ತಿಳಿಸ್ಬೋದು ಸ್ನೇಹಿತರೆ. ಇವತ್ತು ನಾವು ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಯಾವ ವಿಚಾರವನ್ನು ಮಾತಾಡ್ತಾ ಇದ್ದೀವಿ? ಹೌದು, ಟಾಪ್ 10 ವಿಷಯ ಒಂದು ವಿಶೇಷತೆ ಇದ್ದೇ ಇರುತ್ತೆ ಎಫ್ ಎಂ ರೈನ್ಬೋದಲ್ಲಿ. ಇವತ್ತು ನಾವು ಮಾತಾಡ್ತಿರೋದು ಏನು ಗೊತ್ತಾ, ಬರೀ ನಾವು ಯಾವುದಾದ್ರೂ ಒಂದು ಝೂ ಅಂತ ಅಂದಿದ ತಕ್ಷಣ ಒಂದಷ್ಟು ಪಂಜರಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಒಂದು ವಾಕಿಂಗ್ ಟ್ರ್ಯಾಕ್ ಇರ್ಬೋದು ಅಷ್ಟೇ ಅಂದ್ಕೊಳ್ತೀವಿ. ಆದರೆ ಪ್ರಪಂಚದ ಕೆಲವು ಝೂ ಇದೆ, ಅದು ಎಷ್ಟು ದೊಡ್ಡದಿದೆ ಅಂತಂದರೆ ಅವುಗಳಲ್ಲಿ ಒಂದು ಝೂ ಸುತ್ತಾಡಲು ನಿಮಗೆ ಒಂದು ದಿನ ಮಾತ್ರ ಅಲ್ಲ, ತುಂಬ ತುಂಬ ತುಂಬ ಸಮಯ ಬೇಕಾಗುತ್ತೆ. ಕೆಲವು ಝೂಗಳಲ್ಲಿ ಸಾವಿರಾರು ಪ್ರಾಣಿಗಳು ಮಾತ್ರ ಅಲ್ಲ, ಕಾಡುಗಳಿದೆ, ಹುಲ್ಲುಗಾವಲುಗಳಿದೆ, ಕೆರೆಗಳಿದೆ, ದೊಡ್ಡ ದೊಡ್ಡ ಓಪನ್ ಹ್ಯಾಬಿಟ್ಯಾಟ್ಸ್ ಇದೆ, ಜೊತೆಗೆ ಮೈಲುಗಟ್ಟಲೆ ವಾಕಿಂಗ್ ಟ್ರೇಲ್ಸ್ನ ನಾವು ನೋಡ್ಬೋದು. ಮತ್ತು ಕೆಲವು ಕಡೆ ಪ್ರಾಣಿಗಳನ್ನು ನೋಡಲು ಸಫಾರಿ ಅಥವಾ ಟ್ರ್ಯಾಮ್ ವ್ಯವಸ್ಥೆ ಕೂಡ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತ ನೀವು ಕೇಳ್ತಾ ಇದ್ದೀರಾ. ಭೂ ವಿಸ್ತೀರ್ಣದ ದೃಷ್ಟಿಯಿಂದ ವಿಶ್ವದ ಅತಿ ದೊಡ್ಡ ಝೂಗಳು ಮತ್ತು ವೈಲ್ಡ್ ಲೈಫ್ ಪಾರ್ಕ್ಸ್ ಯಾವುದ್ಯಾವುದು, ಇವತ್ತು ಒಂದು ಜರ್ನಿ ಶುರು ಮಾಡೋಣ, ಬನ್ನಿ ನನ್ನ ಜೊತೆಗೆ. ಸೊ ಮೊದಲನೇ ಸ್ಥಾನದಲ್ಲಿ ಇರೋದು ಯಾವುದಪ್ಪ ಅಂತಂದರೆ ಭಾರತದ ಒಂದು ಹೆಮ್ಮೆಯ ನಮ್ಮ ದೇಶದ ಒಂದು ಜಾಗ, ಶ್ರೀ ವೆಂಕಟೇಶ್ವರ ಝೂಲಾಜಿಕಲ್ ಪಾರ್ಕ್ ತಿರುಪತಿ. ಇದು ನಮ್ಮ ಪ್ರಯಾಣ ಶುರುವಾಗೋದೆ ನಮ್ಮ ದೇಶದಿಂದ, ನಮ್ಮ ಭಾರತದಿಂದ. ಇದರ ಒಟ್ಟು ವಿಸ್ತೀರ್ಣದ ಬಗ್ಗೆ ವಿವಿಧ ಮೂಲಗಳು ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತೆ. ಆದರೂ ಆಂಧ್ರಪ್ರದೇಶದ ಸರ್ಕಾರದ ಮಾಹಿತಿ ಪ್ರಕಾರ 2212 ಹೆಕ್ಟೇರ್ಗಳಂದರೆ 5,500 ಎಕರೆ ಅಂತಲೇ ಹೇಳಲಾಗುತ್ತೆ. ಸೆಂಟ್ರಲ್ ಝೂ ಅಥಾರಿಟಿ ಕೂಡ ಇದನ್ನು ಭಾರತದಲ್ಲೇ ಏರಿಯಾ ವೈಸ್ ಲಾರ್ಜೆಸ್ಟ್ ಝೂ ಅಂತ ಗುರುತಿಸ್ತಾರೆ. ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ, 5,500 ಎಕರೆ ಅಂತಂದರೆ ಅದು ಸಾಮಾನ್ಯ ಸಿಟಿ ಝೂ ಅಲ್ಲವೇ ಅಲ್ಲ, ಒಂದು ದೊಡ್ಡ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತಲೇ ಹೇಳ್ಬೋದು. ಈ ಝೂ ಅನ್ನು ಪ್ರಾಣಿಗಳಿಗೆ ಸಾಧ್ಯವಾಗಷ್ಟು ನ್ಯಾಚುರಲ್ ಹ್ಯಾಬಿಟ್ಯಾಟ್ ರೀತಿ ವಿಶಾಲವಾದ ಎನ್ಕ್ಲೋಜರ್ ಅನ್ನು ಒದಗಿಸುತ್ತೆ. ಅದು ಆ ಒಂದು ಆಲೋಚನೆಯಲ್ಲಿ, ಆ ಒಂದು ದೃಷ್ಟಿಕೋನದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿ ಮ್ಯಾಮಲ್ಸ್ ಇರ್ಬೋದು, ಪಕ್ಷಿಗಳು ಮತ್ತು ಸರೀಸೃಪಗಳು ಸೇರಿದಂತೆ ವಿವಿಧ ಪ್ರಾಣಿ ಪ್ರಭೇದಗಳನ್ನು ನಾವು ಕಾಣ್ಬೋದು. ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಇದು ಮೈಥೊಲಾಜಿಕಲ್ ಥೀಮ್ ಆಧಾರದ ಮೇಲೂ ಅಭಿವೃದ್ಧಿಪಡಿಸಲಾಗಿದೆ. ಸೊ ಈ ಒಂದು ವೈಲ್ಡ್ ಲೈಫ್ ಡೆಸ್ಟಿನೇಷನ್ ನೀವು ತಿರುಪತಿಗೆ ಹೋದಾಗ ಖಂಡಿತ ನೀವು ನೋಡ್ಬೋದು. ಸೊ ಇನ್ಯಾವ್ಯಾವ ಜಾಗಗಳಿದೆ ಅದನ್ನು ನಾನು ನಿಮಗೆ ಖಂಡಿತ ಹೇಳ್ತೀನಿ. ಪ್ರಪಂಚದ ಭೂ ವಿಸ್ತೀರ್ಣದ ಪ್ರಕಾರ ಯಾವ ಒಂದು 10 ಝೂಗಳು ಇದೆ ಅದನ್ನು ನಾವು ನೋಡ್ತಾ ಹೋಗೋಣ. ಕೇಳಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ. ನೀವು ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9480910 ನೀವು ಸಂದೇಶವನ್ನು ಕಳಿಸ್ಬೋದು ಸ್ನೇಹಿತರೆ.

ಕಂಬದಾಮಿಯಲ್ಲಿನ ಗೊಂಬೆಯ ಒಂದು ಅದ್ಭುತವಾಗಿರುವಂತಹ ಗೀತ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಗೀತೆಯನ್ನು ನೀವೆಲ್ಲರೂ ಕೇಳ್ತಾ ಇದ್ರೆ ಫ್ರಮ್ ರೈನ್ಬೋ ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ. ಹಾಗೆ ಸೂಪರ್ ಗೀತೆಗಳು ಅಂತ ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಜೊತೆಗೆ ಮಾಹಿತಿ ಕೂಡ ಅದ್ಭುತವಾಗಿದೆ ಅಂತ ಸಂದೇಶ ಬರ್ತಾ ಇದೆ. ಹಾಗೆ ನಾವು ಪ್ರಪಂಚದಲ್ಲಿ ವಿಸ್ತೀರ್ಣದ ಪ್ರಕಾರ ಅತಿ ದೊಡ್ಡ 10 ಝೂಗಳು ಯಾವುದು ಅಂತ ನಾವು ಮಾತಾಡ್ತಾ ಇದ್ವಿ. ಮೊದಲನೇ ಸ್ಥಾನ ನಾವು ನೋಡಿದ್ವಿ. ಎರಡನೇ ಸ್ಥಾನದಲ್ಲಿ ನಾರ್ತ್ ಕ್ಯಾರೋಲಿನಾ ಝೂ, USAಯಲ್ಲಿರುವಂತಹ ನಾರ್ತ್ ಕ್ಯಾರೋಲಿನಾ ಝೂ, ಇದು ಅಶೆಬೆರೋ USAನಲ್ಲಿದೆ. ಸುಮಾರು 2600 ಎರಡು ಸಾವಿರದ 800 ಎಕರೆ ಪ್ರದೇಶ ಇದು ನಿರ್ವಹಿಸುತ್ತೆ. ಇದರಲ್ಲಿ ಸುಮಾರು 512 ಎಕರೆಯನ್ನು ಅನಿಮಲ್ ಹ್ಯಾಬಿಟ್ಯಾಟ್ಸ್ಗಾಗಿ ಅಂತಲೇ ಮತ್ತು ಝೂ ಇನ್ಫ್ರಾಸ್ಟ್ರಕ್ಚರ್ಗಾಗಿ ಅಂತಲೇ ಅಭಿವೃದ್ಧಿಪಡಿಸಲಾಗಿದೆಯಂತೆ. ಇದನ್ನು ತನ್ನನ್ನು ವರ್ಲ್ಡ್ಸ್ ಲಾರ್ಜೆಸ್ಟ್ ಝೂ ಹ್ಯಾಬಿಟ್ಯಾಟ್, ನ್ಯಾಚುರಲ್ ಹ್ಯಾಬಿಟ್ಯಾಟ್ ಝೂ ಅಂತ ಕೂಡ ಗುರುತಿಸಲಾಗುತ್ತೆ. ಸುಮಾರು 1700 ಪ್ರಭೇದಗಳು ಪ್ರಾಣಿಗಳು ಮತ್ತು 250 ಹೆಚ್ಚು ಪ್ರಭೇದಗಳು ಇಲ್ಲಿ ನಾವು ಸ್ಪೀಷೀಸ್ನ ನಾವು ನೋಡಬಹುದು. ಆಫ್ರಿಕನ್ ಗ್ರಾಸ್ಲ್ಯಾಂಡ್ನ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಇಲ್ಲಿ ಜಿರಾಫೆ ಇರ್ಬೋದು, ರೈನೋಸರಸ್ ಇರ್ಬೋದು, ಆನೆಗಳು, ಜೊತೆಗೆ ಗೊರಿಲಾ, ಹುಲಿ, ಸಿಂಹಗಳನ್ನೆಲ್ಲ ನಾವಿಲ್ಲಿ ನೋಡಬಹುದು. ಮತ್ತೊಂದು ಭಾಗದಲ್ಲಿ ನಾರ್ತ್ ಅಮೆರಿಕಾ ಲ್ಯಾಂಡ್ಸ್ಕೇಪ್ಸ್ ಕೂಡ ಇದೆ. ಅಂದರೆ ಒಂದೇ ಝೂ ಒಳಗೆ ಬೇರೆ ಬೇರೆ ಖಂಡಗಳನ್ನು ನಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮತ್ತು ಝೂನಲ್ಲಿ ಸುಮಾರು 5 ಮೈಲ್ಗಳಷ್ಟು ವಾಕಿಂಗ್ ಟ್ರೈಲ್ ಕೂಡ ಇದೆ. ಅದರರ್ಥ ಝೂಗೆ ಹೋಗ್ತೀನಿ ಅಂತ ಹೇಳೋದು ಈಸಿ, ಆದರೆ ಕಂಫರ್ಟಬಲ್ ಆಗಿ ಓಡಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೋಬೇಕು. ಮೂರನೇ ಸ್ಥಾನದಲ್ಲಿರುವಂಥದ್ದು ಕ್ಯಾಲಿಫೋರ್ನಿಯಾ, USAಯಲ್ಲಿರುವಂತಹ ಕ್ಯಾಲಿಫೋರ್ನಿಯಾದಲ್ಲಿ ಇರುವಂತಹ ಝೂ ಸಫಾರಿ ಪಾರ್ಕ್. ಇದರ ವಿಸ್ತೀರ್ಣ ಸುಮಾರು 1800 ಎಕರೆ ಅಂತೆ. ಇಲ್ಲಿ 3000 ಹೆಚ್ಚು ಪ್ರಾಣಿಗಳು ಮತ್ತು 293 ಹೆಚ್ಚು ಪ್ರಭೇದಗಳನ್ನು ಇಲ್ಲಿ ನಾವು ನೋಡಬಹುದು ಅಂತ ಸ್ನೇಹಿತರೆ. ಜೊತೆಗೆ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಏನು ಗೊತ್ತಾ, ಇಲ್ಲಿ ಸವನ್ನ ರೀತಿಯ ಒಂದು ಹ್ಯಾಬಿಟ್ಯಾಟ್ಸ್ನ ನಾವಿಲ್ಲಿ ನೋಡ್ಬೋದು. ಅಂದರೆ ಎತ್ತರದ ಹುಲ್ಲುಗಾವಲುಗಳು, ದೊಡ್ಡ ಓಪನ್ ಲ್ಯಾಂಡ್ಸ್ಕೇಪ್ಸ್ನಲ್ಲಿ ಹರಡಾಗಿ ಹೋಗೋದನ್ನು ಕೂಡ, ಅಂದರೆ ಪ್ರಾಣಿಗಳು ದೊಡ್ಡ ದೊಡ್ಡ ಗುಂಪಲ್ಲಿ ಹೋಗೋದನ್ನು ಕೂಡ ನಾವು ನೋಡ್ಬೋದು. ಇಲ್ಲೂ ಕೂಡ ಆನೆಗಳು ಮತ್ತು ವೈಲ್ಡ್ ಬೀಸ್ಟ್, ಜಿರಾಫೆ, ರೈನೋಸರಸ್, ಟೈಗರ್ಸ್ ಎಲ್ಲ ಇದೆ. ಆದರೆ ಫ್ಯಾಸಿನೇಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ, 1800 ಎಕರೆಯಲ್ಲಿ ಸುಮಾರು 1000 ಬಯೋಡೈವರ್ಸಿಟಿ ರಿಸರ್ವ್ ಆಗಿ ಸಂರಕ್ಷಿಸಲಾಗಿದೆಯಂತೆ. ಅಂದರೆ ಝೂ ಅಂದರೆ ಕೇವಲ ಪ್ರಾಣಿ ಪಕ್ಷಿಗಳ ಡಿಸ್ಪ್ಲೇ ಮಾಡೋದಲ್ಲ, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಕೂಡ ಅದರ ಒಂದು ಕೋರ್ ಮಿಷನ್ ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಸಾರಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಸಂದೇಶಗಳ ಕಡೆ ಗಮನ ಹರಿಸೋದಾದರೆ, ಮಂಡಿಕಲ್ ಕೃಪಾ ಉಮೇಶ್ ಅವರು, ನಮಸ್ಕಾರ ಸಂಸತ್ ಸುರಭಿ ಕಾರ್ಯಕ್ರಮ, ಹಾಡುಗಳು ಮತ್ತು ವಿಷಯ ತುಂಬ ತುಂಬ ಇಷ್ಟ ಆಗ್ತಾ ಇದೆ ಮತ್ತು ಪ್ರಸಾರ ಮಾಡಿದ್ದಕ್ಕಾಗಿ ಎಫ್ಎಂ ರೈನ್ಬೋಗೆ ಅಭಿನಂದನೆಗಳು ಅಂತ ಹೇಳ್ತಾರೆ. ರಮ್ಯಾ ಅವರ ಸಂದೇಶ ಬಂದು ತಲುಪಿದೆ ಎಫ್ಎಂ ರೈನ್ಬೋ ಜೊತೆಯಲ್ಲಿ. ನಾವು ಇದ್ದೀವಿ, ಆಫೀಸ್ ಮುಗಿಸಿ ಮನೆ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀವಿ, ಕಾರ್ಯಕ್ರಮನ ಕೇಳ್ತಾ ಇದ್ದೀವಿ. ಹಾಗೆ ಝೂಗೆ ಹೋಗ್ತಿರೋದು ನಮಗೂ ಕೂಡ ಇಷ್ಟ ಆಗ್ತಿದೆ ಅಂತ ಹೇಳ್ತೀರಿ. ಅಯ್ಯೋ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಸರಿ ಇರಲಿ. ಮತ್ತೆ ಇನ್ನೆರಡು ಗೀತೆಗಳನ್ನು ಕೇಳೋಣ ಬನ್ನಿ ಫ್ರಮ್ ರೈನ್ಬೋದಲ್ಲಿ. ನೀವು ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9489901010 ನೀವು ಸಂದೇಶವನ್ನು ಕಳಿಸ್ಬೋದು ಸ್ನೇಹಿತರೆ.

ಒಳ್ಳೊಳ್ಳೆ ಗೀತೆಗಳು ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಾ. ಇದು ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ ನಿಮ್ಮ ಜೊತೆಯಾಗಿ ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಎಫ್ ಎಂ ರೈನ್ಬೋದಲ್ಲಿ ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಝೂಗಳ ಬಗ್ಗೆ ಮಾತಾಡ್ತಾ, ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಯಾವ ಝೂ ಇದೆ ಅಂತಂದರೆ ನಮ್ಮ ಭಾರತದೇ ಆದ ಚೆನ್ನೈನಲ್ಲಿ ಇರುವಂತಹ ವಂಡಲೂರ್ ಝೂ ಅಂತಲೇ ಕರೀತಾರೆ. ಈ ವಂಡಲೂರ್ ಝೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಾನು ಕೂಡ ವಿಸಿಟ್ ಮಾಡಿದ್ದೀನಿ. 1,500 ಎಕರೆ ಇರುವಂತಹ ದೊಡ್ಡದಾಗಿರುವಂತಹ ಜಾಗ ಇದಾಗಿದೆ. ಇದು ಸೌತ್ ಇಂಡಿಯಾದ ತುಂಬ ಒಂದು ಪ್ರಮುಖ ಝುವಾಲಜಿಕಲ್ ಪಾರ್ಕ್ಸ್ ಅಂತಲೇ ಹೇಳ್ಬೋದು. ಹುಲಿ, ಸಿಂಹ, ಚಿರತೆ, ಆನೆ, ಕರಡಿ, ಜೊತೆಗೆ ಸರೀಸೃಪಗಳು, ಜಿಂಕೆ, ಹಲವು ರೀತಿಯ ಪಕ್ಷಿಗಳು ಇದನ್ನೆಲ್ಲ ನಾವು ನೋಡಬಹುದು. ಅಲ್ಲಿ ಒಳಗಡೆಗೆ ಓಡಾಡೋದಕ್ಕೆ ಬಸ್ ಇದೆ, ಸೈಕಲ್ ಇದೆ, ತುಂಬ ಚೆನ್ನಾಗಿರುವಂಥ ಒಂದು ಝೂ ಆಗಿದೆ ಅದು. ಜೊತೆಗೆ 5ನೇ ಸ್ಥಾನದಲ್ಲಿ ಟೊರಾಂಟೊ ಝೂ, ಕೆನಡಾದಲ್ಲಿರುವಂಥ ಟೊರಾಂಟೊ ಝೂ. ಇದು ಸುಮಾರು 710 ಎಕರೆ ಇರುವಂಥದ್ದು. ಇದು ವಿವಿಧ ಜಾಗ್ರಫಿಕಲ್ ರೀಜನ್ಸ್ ಆಧಾರದ ಮೇಲೆ ವೈಲ್ಡ್ ಲೈಫ್ನ ಪರಿಚಯಿಸುತ್ತೆ. ಆಫ್ರಿಕಾ ಇರ್ಬೋದು, ಏಷ್ಯಾ ಇರ್ಬೋದು, ಅಮೇರಿಕಾ ಇರ್ಬೋದು, ಈ ಥರದ ಎಲ್ಲ ಬೇರೆ ಬೇರೆ ರೀತಿಯ ಜಾಗ್ರಫಿಕಲ್ ರೀಜನ್ಸ್ ಮೇಲೆ ಇಕೋಸಿಸ್ಟಮ್ ಎಕ್ಸ್ಪೀರಿಯನ್ಸ್ ಕೊಡೋದು ತುಂಬ ತುಂಬ ಖುಷಿ ಅಂತ ಅನಿಸುವಂಥ ಜಾಗ ಇದಾಗಿದೆ. ನಾವು ಒಂದು ಅನಿಮಲ್ ಫೋಟೋ ನಾನು ನೋಡ್ತೀವಿ ಅಂತಂದರೆ, ಆದರೆ ಝೂನಲ್ಲಿ ಅದೇ ಅನಿಮಲ್ನ ಹೇಗೆ ಮೂವ್ಮೆಂಟ್ ಇರುತ್ತೆ, ಹೇಗೆ ಬಿಹೇವಿಯರ್ ಇರುತ್ತೆ ಅಂತ ಕೂಡ ನಾವು ಈ ಝೂವಲ್ಲಿ ತಿಳ್ಕೊಬಹುದಂತೆ. 6ನೇ ಸ್ಥಾನದಲ್ಲಿ ಇರುವಂಥದ್ದು USAಯಲ್ಲಿರುವಂಥ ಕೊಲಂಬಸ್ಸು ಮತ್ತು ಅಕ್ವೇರಿಯಂ. ಇದು 580 ಎಕರೆ ಅಷ್ಟು ದೊಡ್ಡದಾಗಿದೆಯಂತೆ. ಇದು ಝೂ ಮಾತ್ರ ಅಲ್ಲ, ಹೆಸರು ಹೇಳೋ ಹಾಗೆ ಅಕ್ವೇರಿಯಂ ಕೂಡ ಇದೆ ಇಲ್ಲಿ. ಅಂದರೆ ಲ್ಯಾಂಡ್ ಅನಿಮಲ್ಸ್ ಮಾತ್ರ ಅಲ್ಲ, ಅಕ್ವಾಟಿಕ್ ಲೈಫ್ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಬಹುದು. ಇಲ್ಲಿ ಏನಪ್ಪ ವಿಶೇಷತೆ ಅಂತಂತಂದರೆ 4 ವಿಚಾರಗಳನ್ನು ಇಲ್ಲಿ ನೋಡ್ತಾರೆ. ಕನ್ಸರ್ವೇಷನ್ ಮತ್ತು ಶಿಕ್ಷಣ ಮತ್ತು ರಿಸರ್ಚ್ ಮತ್ತು ಪಬ್ಲಿಕ್ ಅವೇರ್ನೆಸ್, ಈ 4 ವಿಚಾರಗಳಲ್ಲಿ ಈ ಒಂದು ಝೂನ ಅವರು ನೋಡ್ತಾರೆ. 7ನೇ ಸ್ಥಾನದಲ್ಲಿ ಬ್ರೊನಾಕ್ಸು, ನ್ಯೂಯಾರ್ಕಲ್ಲಿರುವಂಥ, ಇಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಬರೀ ಸ್ಕೈಸ್ಕ್ರೇಪರ್ಸ್ ಅಂತ ಅಂದ್ಕೊಳ್ತೀವಿ, ಟ್ರಾಫಿಕ್, ಸಬ್ವೇ ಅಂತ ಎಲ್ಲ ಅಂದ್ಕೊಳ್ತೀವಿ. ಆದರೆ ಅದೇ ಸಿಟಿಯಲ್ಲಿ ಬ್ರಾಂಕ್ಸ್

ಅದು ಕೂಡ ಇದೆ. ಸುಮಾರು 265 ಎಕರೆಯಲ್ಲಿರುವಂಥ ಅರ್ಬನ್ ಎನ್ವೈರನ್ಮೆಂಟ್, ದೊಡ್ಡ ನ್ಯಾಚುರಲಿಸ್ಟಿಕ್ ವೈಲ್ಡ್ ಸ್ಪೇಸಲ್ಲಿ ನಿರ್ಮಿಸಿರುವಂತಹ ಒಂದು ಪ್ರಸಿದ್ಧ ಝೂ ಅಂತಲೇ ಹೇಳ್ಬೋದು. ನ್ಯೂಯಾರ್ಕಿನ ಒಂದು ಬಜ್ ಲೈಫಲ್ಲಿ ಈ ಎಲ್ಲ ಪ್ರಾಣಿಗಳನ್ನು ನೋಡೋದು ಕೂಡ ತುಂಬ ಖುಷಿ ಅನಿಸತ್ತಂತೆ. ಹಾಗೆ ಚೈನಾದಲ್ಲಿರುವಂತಹ ಬೀಜಿಂಗ್ ಝೂ ಸುಮಾರು 220 ಎಕರೆ ಇದೆ, ಮತ್ತು ಆಫ್ರಿಕಾದಲ್ಲಿ ಇರುವಂಥ ನ್ಯಾಷನಲ್ ಝೂಲಾಜಿಕಲ್ ಗಾರ್ಡನ್ಸ್ ಆಫ್ ಸೌತ್ ಆಫ್ರಿಕಾ 210 ಎಕರೆ ಇರುವಂತಹ ಝೂ ಆಗಿದೆ. 10ನೇ ಸ್ಥಾನದಲ್ಲಿ ಬರ್ಲಿನ್ ಝೂ ಕೂಡ ಇದೆಯಂತೆ. ಜರ್ಮನಿಯಲ್ಲಿ ಇರುವಂತಹ ಬರ್ಲಿನ್ ಝೂ ಇದು ವರ್ಲ್ಡ್ ಫೇಮಸ್ ಹಿಸ್ಟಾರಿಕ್ ಝೂಗಳಲ್ಲಿ ಒಂದಾಗಿದೆ. ಇದು ಲ್ಯಾಂಡ್ ಏರಿಯಾ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಸೊ ಇಷ್ಟು ಪ್ರಪಂಚದಲ್ಲಿ ಇರುವಂತಹ ಅತ್ಯಂತ ದೊಡ್ಡ 10 ಝೂಗಳು ನಾವು ಪರಿಚಯ ಮಾಡಿಕೊಂಡ್ವಿ. ಪ್ರೋಗ್ರಾಮ್ ಕೇಳ್ತಾ ಮನೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀನಿ ಅಂತ ಪೂಜಾ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಣಿ ಹಳೇಬೀಡು ಅವ್ರು ಹೇಳ್ತಾರೆ, ಕಾರ್ಯಕ್ರಮದಲ್ಲಿ ಗೀತೆಗಳು ಎಲ್ಲ ಇಷ್ಟ ಆಗ್ತಾ ಇದೆ, ಥ್ಯಾಂಕ್ಸ್ ಪ್ರಶಾಂತ್ ಅಂತ ಹೇಳ್ತಾ ಇದ್ರೆ, ಈಗಿನ ವಿಷಯ ಮತ್ತು ಅಪರೂಪದ ಸುಮಧುರ ಗೀತೆಗಳು ಮತ್ತು ನಿರೂಪಣೆ ಪ್ರೀತಿಯ ಧನ್ಯವಾದಗಳು ಪ್ರಶಾಂತ್ ಅಂತ ಉಮೇಶ್ ಸಿರಿಗೆರೆ ಅವರ ಸಂದೇಶವನ್ನು ಕಳಿಸ್ತಾ ಇದ್ರೆ, ಶಾಂತಾಚಾರ್ ಬಡಗೇರ ಅವರು ಕುಕ್ನೂರು ಹರಿಹರದಿಂದ ಹೇಳ್ತಾರೆ, ಸಂಸತ್ ಸುರಭಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರಪಂಚದ 10 ಪ್ರದೇಶ ಭೌಗೋಳಿಕ ವಿಸ್ತೀರ್ಣ ಕುರಿತು ಒಳ್ಳೆ ಮಾಹಿತಿ, ಝೂ ಬಗ್ಗೆ ಮಾಹಿತಿ ಚೆನ್ನಾಗಿದೆ, ಜೊತೆಗೆ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ಥ್ಯಾಂಕ್ಸ್ ಅಂತ ಅವರು ಹೇಳ್ತಾ ಇದ್ರೆ, ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗೌರಿ ಅವರ ಸಂದೇಶ ಬಂದು ತಲುಪಿದೆ, ಅವರು ಹೇಳ್ತಾರೆ ಒಳ್ಳೊಳ್ಳೆ ಮಾಹಿತಿ, ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಜೊತೆಗೆ ಹಾಡುಗಳು ಸೂಪರ್ ಮಾಹಿತಿ, ಸೂಪರ್, ನಮ್ಮನ್ನು ಕರ್ಕೊಂಡು ಹೋಗಿ ನಾವು ಟ್ರಿಪ್ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆಗೆ ಅಂತ ಭಾಗ್ಯಶ್ರೀ ಅವರ ಸಂದೇಶ ಬಂದು ತಲುಪಿದೆ. ನಿಮ್ಮ ಎಲ್ಲ ಸಂದೇಶಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ಗೀತೆ ಕೇಳಿ ಎಂಜಾಯ್ ಮಾಡಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. 7:30ಕ್ಕೆ ಸರಿಯಾಗಿ ಏಷ್ಯನ್ ಗೇಮ್ಸ್ ಅಪ್ಡೇಟ್ ಪ್ರಸಾರ ಆಗುತ್ತೆ. ಕೇಳ್ತಾರೆ ಕನ್ನಡ ಕಾಮನಬಿಲು ಫ್ರಮ್ ರೈನ್ಬೋ 101.3 MHz. 7:45ಕ್ಕೆ ಒಲವಿನ ಆಲಾಪ ಕಾರ್ಯಕ್ರಮ ಮತ್ತೆ ಭೇಟಿಯಾಗೋಣ 9:15 ಅಂತ ಹೇಳ್ತಾ ಕೇಳ್ತಾರೆ ಫ್ರಮ್ ರೈನ್ಬೋ. ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಮಿತ್ರರಿಗೆ ಪ್ರೀತಿಯ ಧನ್ಯವಾದಗಳು.

ಹುಳಿ ಲಕ್ಷ್ಮೀಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪುಷ್ಪ ಶಾನುಭೋಗ್ರ ಅವರು ಹೇಳ್ತಿದ್ದಾರೆ, ಇಂದಿನ ಪ್ರೋಗ್ರಾಮ್ ಸೂಪರ್ ಮಾಹಿತಿ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ನಿಮ್ಮ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು.

0: ಆಧಾರಿತ ಕಾರ್ಯತಂತ್ರ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ನವದೆಹಲಿಯಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಕುರಿತ ಜಂಟಿ ಸಂಸದೀಯ ಸಮಿತಿ ಎರಡನೇ ಸಭೆ. ಏಷ್ಯನ್ ಗೇಮ್ಸ್ ರಿಲೇ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡಕ್ಕೆ ಐತಿಹಾಸಿಕ ಸ್ವರ್ಣ, ಪುರುಷರ ತಂಡಕ್ಕೆ ಕಂಚು ಪದಕ. ವಾರ್ತೆಗಳ ವಿವರ. ಬದಲಾಗುತ್ತಿರುವ ತಂತ್ರಜ್ಞಾನ ಮತ್ತು ಭೌಗೋಳಿಕ ಸವಾಲುಗಳ ಹಿನ್ನೆಲೆಯಲ್ಲಿ ದೇಶದ ಭದ್ರತೆಗಾಗಿ ರಾಜತಾಂತ್ರಿಕ ಚಿಂತನೆ ಮತ್ತು ತುರ್ತು ಯೋಜನಾ ಸಿದ್ಧತೆಗಳು ಭಾರತದ ರಕ್ಷಣಾ ನೀತಿಯ ಅವಿಭಾಜ್ಯ ಅಂಗವಾಗಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಭಾರತೀಯ ನೌಕಾಪಡೆಯ ಕಮಾಂಡರ್ಗಳ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047 ವೇಳೆಗೆ ವಿಕಸಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನೌಕಾಪಡೆ ಪ್ರಮುಖ ಕಾರ್ಯತಂತ್ರದ ಚಾಲಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಯಾವುದೇ ಬಿಕ್ಕಟ್ಟು ದೇಶದ ಬಾಗಿಲಿಗೆ ಬರುವ ಮುನ್ನವೇ ನಮ್ಮ ಸಿದ್ಧತೆ ಆ ಹಂತವನ್ನು ತಲುಪಿರಬೇಕು ಎಂಬುದು ಸರ್ಕಾರದ ಸ್ಪಷ್ಟ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಆಪರೇಷನ್ ಊರ್ಜಾ ಸುರಕ್ಷಾ ಕಾರ್ಯಾಚರಣೆಯ ಭಾರತದ ಇಂಧನ ಸರಬರಾಜು ಮಾರ್ಗಗಳು ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸುವಲ್ಲಿ ನೌಕಾಪಡೆಯ ವೃತ್ತಿಪರತೆ ಮತ್ತು ಸಿದ್ಧತೆಯನ್ನು ಸಾಬೀತುಪಡಿಸಿದೆ ಎಂದು ಸಚಿವರು ಶ್ಲಾಘಿಸಿದರು. ಉತ್ತರ ಪ್ರದೇಶದ 10 ಮತ್ತು ಉತ್ತರಾಖಂಡದ 1 ಸ್ಥಾನ ಸೇರಿ ಒಟ್ಟು 11 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಕೇಂದ್ರ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ, ಬಿಎಲ್ ವರ್ಮಾ, ಸಮಾಜವಾದಿ ಪಕ್ಷದ ಹಿರಿಯ ನಾಯಕ ರಾಮ್ ಗೋಪಾಲ್ ಯಾದವ್ ಮತ್ತು ಬಿಎಸ್ಪಿಯ ರಾಮ್ಜಿ ಸೇರಿದಂತೆ ಉತ್ತರ ಪ್ರದೇಶದ 10 ಸಂಸದರ ಅಧಿಕಾರ ಅವಧಿಯು ನವೆಂಬರ್ 25ಕ್ಕೆ ಮುಕ್ತಾಯಗೊಳ್ಳಲಿದೆ. ಇದೇ ದಿನ ಉತ್ತರಾಖಂಡದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ನರೇಶ್ ಬನ್ಸಲ್ ಅವರ ಅವಧಿಯು ಪೂರ್ಣಗೊಳ್ಳಲಿದೆ. ಇದರ ಜೊತೆಗೆ ತೃಣಮೂಲ ಕಾಂಗ್ರೆಸ್ ಸಂಸದೆ ರುಕ್ಮಿಣಿ ಮಲಿಕ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನದ ಉಪಚುನಾವಣೆಗೂ ಆಯೋಗ ಅಧಿಸೂಚನೆ ಹೊರಡಿಸಿದೆ. ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇಂದಿನಿಂದಲೇ ಆರಂಭವಾಗಿದ್ದು 16 ಮತದಾನ ಪ್ರಕ್ರಿಯೆ ನಡೆಯಲಿದೆ. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಸಿಗುವಂತೆ ಮಾಡಲು ಸರ್ಕಾರ ಬಹುಮುಖಿ ಕಾರ್ಯತಂತ್ರದ ಮೇಲೆ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರಾಷ್ಟ್ರೀಯ ಕೃಷಿ ಸಮ್ಮೇಳನ ಹೆಂಗಾರು ಅಭಿಯಾನ 2026 ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಟಾವಿನ ನಂತರದ ನಿರ್ವಹಣೆ, ವೈಜ್ಞಾನಿಕ ದಾಸ್ತಾನು ವ್ಯವಸ್ಥೆ ಮತ್ತು ಮಾರುಕಟ್ಟೆ ಜಾಲವನ್ನು ಬಲಪಡಿಸುವುದು ಈ ತಂತ್ರಜ್ಞಾನದ ಪ್ರಮುಖ ಭಾಗವಾಗಿದೆ ಎಂದು ಹೇಳಿದ್ದಾರೆ. ತೊಗರಿ, ಉದ್ದು ಮತ್ತು ಮಸೂರ್ ಬೇಳೆ ಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ 100% ಸರ್ಕಾರವೇ ಸಂಗ್ರಹಿಸಲಿದ್ದು, ಹಣವನ್ನು 48 ಒಳಗೆ ರೈತರ ಖಾತೆಗೆ ತಲುಪಿಸಲು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದು ಭರವಸೆ ನೀಡಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಸಮಗ್ರವಾಗಿ ಪರಿಶೀಲಿಸುತ್ತಿರುವಂತಹ ಜಂಟಿ ಸಂಸದೀಯ ಸಮಿತಿಯ ಎರಡನೇ ಸಭೆ ನವದೆಹಲಿಯ ಸಂಸತ್ ಸಂಕೀರ್ಣದಲ್ಲಿ ನಡೆಯಿತು. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಪ್ರಮುಖ ನಿಯಮಾವಳಿಗಳು ಮತ್ತು ಅದರ ಅನುಷ್ಠಾನದ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ಮಸೂದೆಯ ಎಲ್ಲಾ ನಿಬಂಧನೆಗಳನ್ನು ಪರಿಶೀಲಿಸಿ 2026 ಸಂಸತ್ತಿನ ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದ ಒಳಗೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರು ಸೇರಿದಂತೆ ಒಟ್ಟು 31 ಸಂಸದರು ಈ ಸಮಿತಿಯಲ್ಲಿ ಇದ್ದಾರೆ. ವಿದೇಶಿ ದೇಣಿಗೆ ಮತ್ತು ಕೊಡುಗೆಗಳ ಸ್ವೀಕಾರ ಹಾಗೂ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ, ಶಿಸ್ತು ಮತ್ತು ಜವಾಬ್ದಾರಿಯನ್ನು ತರುವ ಮೂಲ ಉದ್ದೇಶದಿಂದ 2010 ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರಲು ಈ ವಿಧೇಯಕ ರೂಪಿಸಲಾಗಿದೆ. ದೇಶದಲ್ಲಿ ಸಂಖ್ಯಾಶಾಸ್ತ್ರ ಆಧಾರಿತ ಉದ್ಯಮ ನೋಂದಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಮತ್ತು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಹಾಗೂ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯಗಳು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿರ್ದಿಷ್ಟ ಭೌಗೋಳಿಕ ವ್ಯಾಪ್ತಿಯ ಒಳಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಉದ್ಯಮ ಘಟಕಗಳ ನಿಖರ ದತ್ತಾಂಶ ಸಂಗ್ರಹವೇ ಈ ಸಂಖ್ಯಾಶಾಸ್ತ್ರೀಯ ಉದ್ಯಮ ನೋಂದಣಿಯಾಗಿದೆ. ಈ ಒಪ್ಪಂದದ ಅಡಿ ಎಂಎಸ್ಎಂಇ ಇಲಾಖೆಯ ಬಳಿ ಲಭ್ಯವಿರುವಂತಹ ಉದ್ಯಮ ನೋಂದಣಿ ಪೋರ್ಟಲ್ನ ಘಟಕವಾರು ದತ್ತಾಂಶವನ್ನು ಹಂಚಿಕೊಳ್ಳಲು ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ

0: ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತಾದಂತಹ ಒಂದು ನೋಟ ಇದೀಗ ಮೂಡಿಬರಲಿದೆ. 2021 ಪ್ರಾರಂಭವಾದಂತಹ ಡಿಜಿಟಲ್ ಭೂನಕ್ಷೆ ಸ್ವಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. 2026 ಆಗಸ್ಟ್ ಹೊತ್ತಿಗೆ 3.30 ಲಕ್ಷ ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 1.97 ಲಕ್ಷ ಗ್ರಾಮಗಳಿಗೆ 3.24 ಕೋಟಿ ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದ್ದು 2.72 ಕೋಟಿ ಆಸ್ತಿ ಮಾಲೀಕರಿಗೆ ವಿತರಣೆ ಮಾಡಲಾಗಿದೆ. ಈ ಪರಿವರ್ತನೆ ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. 2 ಅಕ್ಟೋಬರ್ವರೆಗೆ ನಡೆಯುತ್ತಿರುವಂತಹ ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಜನಾಂದೋಲನವಾಗಿಸುವಂತೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಕರೆ ನೀಡಿದ್ದಾರೆ. ತಿಂಗಳು ಪೂರ್ತಿ ನಡೆಯುತ್ತಿರುವಂತಹ ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಸಿದ್ಧತೆಗಳನ್ನು ಸಚಿವರು ಇಂದು ಪರಾಮರ್ಶಿಸಿದರು. ಈ ವೇಳೆ ಸಚಿವರು 17 ರಿಂದ 17 ಅಕ್ಟೋಬರ್ ನಡೆಯುತ್ತಿರುವಂತಹ ಸೇವಾ ಸಂಕಲ್ಪ ಅಭಿಯಾನದ ಜೊತೆಗೆ ಈ ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕರ ಹೆಚ್ಚಿನ ಪಾಲ್ಗೊಳ್ಳುವಿಕೆ, ತಳಮಟ್ಟದಲ್ಲಿ ಬದಲಾವಣೆ ಹಾಗೂ ಸ್ವಭಾವ, ಸಂಸ್ಕಾರ ಮತ್ತು ವ್ಯವಹಾರದಲ್ಲಿ ಸ್ವಚ್ಛತೆಯನ್ನು ಅವಿಭಾಜ್ಯ ಅಂಗವಾಗಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಚೀನಾದೊಂದಿಗೆ ಭಾರತ ಹೊಂದಿರುವಂತಹ ಸಂಬಂಧ ಗಣನೀಯವಾಗಿ ಸುಧಾರಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇಂದು ಏಷ್ಯಾ ಸಂಘ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಗಡಿ ಬಿಕ್ಕಟ್ಟು ಶಮನಗೊಂಡ ನಂತರ ಉಭಯ ದೇಶಗಳ ಬಾಂಧವ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಎಂದು ಹೇಳಿದ್ದಾರೆ. ದ್ವಿಪಕ್ಷೀಯ ಬಾಂಧವ್ಯದಲ್ಲಿನ ಕುಸಿತ ಅಥವಾ ಸುದೀರ್ಘ ಗಡಿ ಬಿಕ್ಕಟ್ಟು ಉಭಯ ರಾಷ್ಟ್ರಗಳ ಹಿತಾಸಕ್ತಿಗೆ ಪೂರಕವಲ್ಲ ಎಂಬುದನ್ನು ಭಾರತ ಚೀನಾಗೆ ಸತತವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ಎಂದು ಹೇಳಿದ್ದಾರೆ. ಫಿಲಿಪೈನ್ಸ್ನಲ್ಲಿ ನಡೆಯುತ್ತಿರುವಂತಹ 2ನೇ ಆಸಿಯಾನ್ ಭಾರತ ಕಡಲ ಸಮರಾಭ್ಯಾಸದಲ್ಲಿ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಾದಂತಹ ಸಹ್ಯಾದ್ರಿ ಮತ್ತು ಕುಲೇಶ್ ಭಾಗಿಯಾಗಿವೆ. ಭಾರತೀಯ ನೌಕಾಪಡೆ ಮತ್ತು ಫಿಲಿಪೈನ್ಸ್ ನೌಕಾಪಡೆ ಜಂಟಿಯಾಗಿ ಆಯೋಜನೆ ಮಾಡಿರುವಂತಹ ಈ ಸಮರಾಭ್ಯಾಸದಲ್ಲಿ ಆಸಿಯಾನ್ ಸದಸ್ಯ ರಾಷ್ಟ್ರಗಳಿಗೆ ಸೇರಿದ ಬಿಆರ್ಪಿ ಜೋಸ್ ರಿಚಾಲ್, ಬಿಆರ್ಪಿ ಟಾರ್ಲಕ್ ಮತ್ತು ಆರ್ಎಸ್ಎಸ್ ಜಸ್ಟಿಸ್ ಯುದ್ಧ ನೌಕೆಗಳು ಭಾಗಿಯಾಗಿವೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನ ಇಂದಿನ ಸ್ಪರ್ಧೆಗಳಲ್ಲಿ ಭಾರತೀಯ ಅಥ್ಲೆಟ್ಗಳು ಗಮನಾರ್ಹ ಸಾಧನೆಯನ್ನು ಮಾಡಿದ್ದು ಭಾರತದ ಪದಕಗಳ ಸಂಖ್ಯೆ 52ಕ್ಕೆ ಏರಿಕೆಯಾಗಿದೆ. ಮಹಿಳಾ 4x400 ಮೀಟರ್ ರಿಲೆಯಲ್ಲಿ ಭಾರತೀಯ ತಂಡವು 3:29.69 ಸೆಕೆಂಡ್ಗಳಲ್ಲಿ ಗುರಿಯನ್ನು ತಲುಪಿ ಸ್ವರ್ಣ ಪದಕ ಮುಡಿಗೇರಿಸಿಕೊಂಡರೆ ಪುರುಷರ 4x400 ಮೀಟರ್ ರಿಲೆಯಲ್ಲೂ ಭಾರತ ಕಂಚು ಪದಕಕ್ಕೆ ಭಾಜನವಾಗಿದೆ. ಶೂಟಿಂಗ್ನಲ್ಲಿ ಹೊಸ ಇತಿಹಾಸ ಬರೆದ ನೀರು ದಂಡ ಮಹಿಳೆಯರ ಟ್ರ್ಯಾಪ್ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇದಕ್ಕೂ ಮುನ್ನ ಅವರು ಆಶಿಮಾ ಅಲ್ಹಾವತ್ ಮತ್ತು ಮನೀಷಾ ಕೀರ್ ಅವರೊಂದಿಗೆ ಮಹಿಳೆಯರ ಟ್ರ್ಯಾಪ್ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಜಯಿಸಿದ್ದರು. ಉಳಿದಂತೆ ಪುರುಷರ 5000 ಮೀಟರ್ ಓಟದ ಫೈನಲ್ನಲ್ಲಿ ಕುಲ್ವೀರ್ ಸಿಂಗ್ ಕಂಚು ಪದಕ ಗೆದ್ದಿದ್ದು ಇದು ಟೂರ್ನಿಯಲ್ಲಿ ಅವರ 3ನೆಯ ಪದಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜತಾಂತ್ರಿಕ ಚಿಂತನೆ ಮತ್ತು ತುರ್ತು ಯೋಜನಾ ಸಿದ್ಧತೆ ರಕ್ಷಣಾ ನೀತಿಯ ಅವಿಭಾಜ್ಯ ಅಂಗ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ರಾಜ್ಯಸಭೆಯ 11 ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗದಿಂದ ಅಧಿಸೂಚನೆ ಪ್ರಕಟ. ರೈತರಿಗೆ ನ್ಯಾಯಯುತ ಬೆಲೆ ಖಚಿತಪಡಿಸಲು ಬಹುಮುಖಿ ತಂತ್ರಜ್ಞಾನ ಆಧಾರಿತ ಕಾರ್ಯತಂತ್ರ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ನವದೆಹಲಿಯಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಕುರಿತ ಜಂಟಿ ಸಂಸದೀಯ ಸಮಿತಿ 2ನೇ ಸಭೆ. ಏಷ್ಯನ್ ಗೇಮ್ಸ್ ರಿಲೇ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡಕ್ಕೆ ಐತಿಹಾಸಿಕ ಸ್ವರ್ಣ, ಪುರುಷರ ತಂಡಕ್ಕೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಸಮಯಾಗಿದೆ 7:41 ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
1: ಆತ್ಮೀಯರೇ ನಮಸ್ಕಾರ, ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು 101.3. ಈ ಸಮಯದ ಕಾರ್ಯಕ್ರಮ ಒಲವಿನ ಆಲಾಪ, ನಿಮ್ಮೊಂದಿಗೆ ನಾನು ಆರ್ಜೆ ಸಿಂಧು.

ಒಲವದು ಪ್ರೀತಿಯ ತಪ್ಪಿ ಹಬ್ಬುವ ಬಳ್ಳಿ. ಒಲವೇ ಪ್ರೀತಿಯೋ, ಒಲವೇ ರಕ್ಷೆಯೋ, ಒಲವೇ ನಂಬಿಕೆಯೋ ತಿಳಿಯದು. ಆದರೆ ಒಲವಿನಾಸರೇ ಬಯಸುವುದು ಪ್ರಕೃತಿಯ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಜೀವ. ಒಲವಿಗೆ ಪದರಗಳು ಒಂದೋ ಎರಡೋ, ಅವನ ನೆನಪಲ್ಲಿ ಬರೆದ ಒಲವಿನೊಲೆಗಳು ಅವನ ತಲುಪುವುದೆಂದೋ.

ಒಲವ ನೋಟಕ್ಕೆ ಎಷ್ಟು ಬಿಗಿಯ ಬಂಧ. ನೀ ನನ್ನತ್ತ ನೋಡುವುದ ಕಾದು ಕಣ್ತಪ್ಪಿಸುವ ನನ್ನ ಕಂಗಳು ನೋಟದಲ್ಲಿ ಸಾವಿರ ಭಾವಗಳ ಗುಚ್ಛ ಹಿಡಿದು ಕಾಯುವಂತೆ. ಒಲವ ನೋಟವದು ಸಾಕು ನಿನ್ನ ನೋಡುವ ಬಯಕೆ ಇಮ್ಮಡಿಗೊಳಿಸಲು. ನಾನು ನೀನು ಎದುರಾದಾಗ ಮಾತುಗಳಿರಲಿ, ಕಣ್ಣ ರೆಪ್ಪೆ ಇರಲಿ, ನನ್ನ ಮೂಗುತಿಗೂ ನಾಚಿಕೆ. ನಿನ್ನ ನೋಡಿ ಅಲ್ಲೇ ಮಿನುಗಿ ಸುಮ್ಮನಾಗುವುದು, ಒಲವ ನೋಟಕ್ಕೆ ಹಂಬಲಿಸಿ ಬರುವ ಪಕ್ಷಿಯಂತಾಗುವೆ. ಹಾರಲಾರೆ ನಿನ್ನೊಲವೆಂಬ ಶಕ್ತಿ ಇಲ್ಲದೆ.

ಒಲವಿನಾಸರೇ ಬಯಸುವ ಪ್ರತಿ ಜೀವಿಗೂ ಪ್ರೀತಿಯೊಂದೇ ನಿರೀಕ್ಷೆ. ನಿರೀಕ್ಷೆಯೋ ಪರೀಕ್ಷೆಯೋ, ಪ್ರೀತಿಯ ದೋಣಿಯಲ್ಲಿ ನಾವಿಬ್ಬರೂ ಪಯಣಿಸಲು ಸಲುಗೆ ಬಯಸದ ಒಲವು ಸದಾ ಸನಿಹವನ್ನ ಬಿಡದು. ಒಲವಿನಾಸರೇ ಬಯಸುವ ಪ್ರತಿ ಜೀವಿಗೂ ಪ್ರೀತಿಯೊಂದೇ ನಿರೀಕ್ಷೆ. ನಿರೀಕ್ಷೆಯೋ ಪರೀಕ್ಷೆಯೋ, ಪ್ರೀತಿಯ ದೋಣಿಯಲ್ಲಿ ನಾವಿಬ್ಬರೂ ಪಯಣಿಸಲು ಸಲುಗೆ ಬಯಸದ ಒಲವು ಸದಾ ಸನಿಹವನ್ನ ಬಿಡದು. ದೂರದಲ್ಲೇ ನೀ ನಿಂತು ನನ್ನೆಡೆಗೆ ನೋಟವ ಹರಿಸು. ಪ್ರೀತಿಯ ಸುಧೆಯೊಂದೇ ಸಾಕು ಈ ಬಾಳಿಗೆ.

ಬೇಸರದ ಊರಿನಲ್ಲಿ ನಿನ್ನೊಲವ ಸಾನ್ನಿಧ್ಯ ಸಾಕಿನಗೆ ಪ್ರೀತಿಯ ಮಳೆ ಹೊಯ್ಯಲು ಒಲವಿಗೆ ಅದೆಷ್ಟು ಪದರ. ಪ್ರೀತಿಯ ರಂಗೋ ನಿನ್ನದೇ ಗುಂಗೋ. ನಿನ್ನೊಲವ ಸೆರೆಗೆ ಹಪಹಪಿಸುವ ಪುಟ್ಟ ಮನಸ್ಸಿದು ಹಠ ಹಿಡಿದು ನಿನಗಾಗಿ ಕಾದಿಹುದು.

ಒಲವಿನ ಸರೆ ಬಯಸುವಳು ಭೂಮಿ, ಚಂದಿರನೋ ಸೂರ್ಯನೋ ಒಲವಿಲ್ಲದೆ ನಡೆಯದು. ಚಂದಿರನ ತಂಪಾದರೂ ಒಲವೇ, ಸೂರ್ಯನ ಸುಡು ಬಿಸಿಲಾದರೂ ಒಲವೇ. ಹಗಲ ಗೊಡವಿಗೆ ಇಂಧನವ ಕೊಡುವ ಸೂರ್ಯ ರಾತ್ರಿಯ ನೆಮ್ಮದಿಯ ನಿದ್ದೆಗೆ ಜಾರಿಸುವನು ಚಂದಿರ. ಇಬ್ಬರದ್ದು ಒಲವೇ ಅಲ್ಲವೇ?

ಪ್ರೀತಿ ಅಂದ್ರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಗೌರವಿಸೋದು, ಸುಖ ದುಃಖಗಳಲ್ಲಿ ಜೊತೆಯಾಗಿರೋದು ಅಂತಾರೆ. ಒಲವಿನಲ್ಲಿ ಜೊತೆಯಾದ ಜೋಡಿಗಳು ಜೀವನದಲ್ಲಿ ಸಂತೃಪ್ತರಾಗ್ತಾರೆ. ಒಲವಿಲ್ಲದ ಜೀವನ ಅರ್ಥಪೂರ್ಣವಾಗುವುದಿಲ್ಲ. ಒಲವಿ

ಇಲ್ಲದ ಜೀವನ ಅರ್ಥಪೂರ್ಣವಾಗುವುದಿಲ್ಲ. ಎಲ್ಲ ಐಶ್ವರ್ಯಗಳನ್ನು ಪಡೆದವ ಸುಖಿಯಲ್ಲ. ಒಲವಿನಾಸರೆ ಪಡೆದ ಜೀವ ಪ್ರಪಂಚದ ಅತ್ಯಂತ ಸುಖಿ ಜೀವಿ.

ಪ್ರೀತಿಗದು ಮಾತೂ ಇಲ್ಲ, ಸ್ವರವೂ ಇಲ್ಲ. ಮೌನದೊಳಗಿಳಿದು ಮೆಲುಗಾಳಿಯ ಆಗಮನವ ಕಾಯುವ ನೀರೊಳಗಿನ ಚಂದ್ರಬಿಂಬದಂತೆ. ಮೆಲುಗಾಳಿ ಸುಳಿದಾಗ ಅತ್ತಿತ್ತ ಆಡಿ ಸುಮ್ಮನಾಗುವ ಚಂದ್ರಬಿಂಬದಂತೆ. ನೀ ನನ್ನತ್ತ ನೋಡಿ ಮುಗುಳು ನಗುವಾಗ ನನ್ನೊಳಗಿನ ಒಲವ ಬಿಂಬ ಕಸಿವಿಸಿಯೊಂದಿಗೆ ಅಲುಗಾಡಿ ತಣ್ಣಗಾಗಲು ಸಹ ತಿರುಗಾಡುವುದು.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ. ಮುಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ, ಸತ್ ಮೇಲೆ ಶಾಜಾನ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನ್ ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ.

ಮನೆಯಲ್ಲಿ ಜೊತೆ ನಡೆಯಲು ಒಪ್ಪಿದ ನಂತರ ಮದುವೆ ಎಂಬ ಬಾಂಧವ್ಯದ ಜೊತೆಗೆ ಮೊದಲ ದಿನ ನಿನ್ನ ಮನೆಯ ಹೊಸ್ತಿಲ ಮೇಲೆ ಹೆಜ್ಜೆ ಇಟ್ಟು ಬರುವಾಗಲೇನು ಆತಂಕ. ಕಿರುಬೆರಳ ಸೇರಿಸಿ ನಿನ್ನೊಡನೆ ಬಂದ ನಂಬಿಕೆಯ ರಕ್ಷೆ, ನಿನ್ನೊಲವ ಕೋಟೆಯಲ್ಲಿ ನಿನ್ನ ಜಗವ ಆಳುವ ಹಂಬಲದಲ್ಲಿ ಎಲ್ಲ ದುಗುಡವೂ ದೂರವಾಯಿತು. ಮರವ ಬಳ್ಳಿ ಹಿಡಿದು ತಬ್ಬಿ ಬೆಳೆದಂತೆ ಒಬ್ಬರನ್ನೊಬ್ಬರು ಆವರಿಸಿ ಅನುಸರಿಸಿ ನಡೆದರೆ ಬದುಕು ಎಷ್ಟು ಚೆನ್ನ ಅಲ್ಲವೇ. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಒಲವಿನೊಂದಿಗೆ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.

0: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

9:18 ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. 9:15 10:00 ಸಮುದ್ರ ಗೀತೆಗಳು, ಹಿಂದಿ ಗೀತೆಗಳು ನಿಮ್ಮ ಜೊತೆಯಾಗತ್ತೆ. ಮಳೆ ನಿನ್ನೆ ಸಿಕ್ಕಾಪಟ್ಟೆ, ನಿನ್ನೆ ರಾತ್ರಿ ಎಲ್ಲ ಮಳೆ ಆಗಿದೆ. ಮಳೆ ಅಂತಂದರೆ ಎಲ್ಲರಿಗೂ ಇಷ್ಟನೇ, ಮಳೆ ಅಂತಂದರೆ ಎಲ್ಲರಿಗೂ ಖುಷಿನೇ. ಮಳೆಗೂ ಹಾಡಿಗೂ ಒಂದೊಳ್ಳೆ ಫೀಲ್ ಇರುತ್ತೆ, ಮಳೆಗೂ ಗೀತೆಗಳಿಗೂ ಒಂದೊಳ್ಳೆ ಕನೆಕ್ಷನ್ ಇದೆ. ಮನಸ್ಸಿನಲ್ಲಿ ಯಾರದೋ ನೆನಪು, ಅಬ್ಬಾ ಈ ಒಂದು ಮಳೆಯ ಎಕ್ಸ್ಪೆಕ್ಟೇಷನಲ್ಲಿ, ಅಥವಾ ನಿಮ್ಮ ಹತ್ರ ಮಳೆ ಬರ್ತಾ ಇದ್ರೆ ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಮನಸ್ಸಿನಲ್ಲಿ ಯಾರ್ದೋ ನೆನಪು, ಇದನ್ನೆಲ್ಲ ಒಂಥರ ಡಿಫ್ರೆಂಟ್ ಫೀಲೇ ಕೊಡುತ್ತೆ. ಮಳೆಗೂ ಪ್ರೀತಿಗೂ ಇರೋ ಕನೆಕ್ಷನ್ ಒಂದ ಎರಡ. ಕೆಲವೊಂದು ಹಾಡುಗಳು ಮಳೆಯನ್ನೇ ಇನ್ನಷ್ಟು ಸುಂದರವಾಗಿಸುತ್ತೆ, ಕೆಲವೊಂದು ಗೀತೆಗಳು ಹಳೆಯ ನೆನಪುಗಳನ್ನೆಲ್ಲ ಹಾಗೆ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ. ಇವತ್ತು ನಾವು ಕೇಳೋದು ಇಂತಹ ಗೀತೆಗಳನ್ನು ಇವತ್ತಿನ ನಮ್ಮ ಸುಖಂ ಕೇಬಲ್ ಕಾರ್ಯಕ್ರಮದಲ್ಲಿ. ಮೊದಲ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. 1955 ತೆರೆ ಕಂಡಂತಹ ರಾಜ್ ಕಪೂರ್ ಮತ್ತು ನರ್ಗೀಸ್ ಅಭಿನಯದ ಶ್ರೀ 420 ಚಿತ್ರದ ಗೀತೆ ಕೇಳಿ ಎಂಜಾಯ್ ಮಾಡಿ.

ಒಂದೇ ಒಂದು ಛತ್ರಿ ಇಡಿ ರಾಜ್ ಕಪೂರ್ ಮತ್ತು ನರ್ಗೀಸ್ ಹೊರಗಡೆ ಧೋಂತ ಸುರಿತಿರುವಂಥ ಮಳೆ ಜೊತೆಗೆ ಮನ್ನಾಡೆ ಅವರ ಒಂದು ಅದ್ಭುತವಾಗಿರುವಂಥ ಧ್ವನಿ, ಲತಾ ಮಂಗೇಶ್ಕರ್ ಅವರ ಜೊತೆಯಲ್ಲಿ ಹಾಡುಗಾರಿಕೆ, ಸುಮಧುರ ಧ್ವನಿ. ಅವತ್ತಿನ ಕಾಲದಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತಿನ ಥರ ಮೊಬೈಲು, ಚಾಟು ಅವೆಲ್ಲ ಏನೂ ಇರಲಿಲ್ಲ ಅನಿಸುತ್ತೆ. ಆದರೆ ಒಂದು ಛತ್ರಿ, ಒಂದಷ್ಟು ಮಳೆ, ಒಂದು ಹಾಡು, ಇದೊಂದು ಪ್ರೀತಿಯ ಭಾವನೆಯನ್ನು ಹೇಳೋಕ್ಕೆ ಸಾಕಿತ್ತು. ಸುಮಾರು 7 ದಶಕ ಕಳೆದ್ರೂ ಈ ಹಾಡು ಎವರ್ ಗ್ರೀನ್ ಅಂತಲೇ ಅನ್ಕೋಬಹುದು. ಸೊ ಮುಂದಿನ ಗೀತೆ ಯಾವುದು ನಾನು ಪ್ರಸಾರ ಮಾಡ್ತಾ ಇದ್ದೀನಿ, ಮುಂದಿನ ಹಾಡು ಹಾಗೆ ನೀವು ರಸ್ತೆಯಲ್ಲಿ ನಡ್ಕೊಂಡು, ಮಳೆಗಾಲದಲ್ಲಿ ರಸ್ತೆಯಲ್ಲಿ ನಾವು ನಡ್ಕೊಂಡು ಹೋಗ್ತಿರೋಂಥ ಫೀಲ್ ಕೊಡುತ್ತೆ. ವಿಶೇಷವಾಗಿ ಇದನ್ನು ಮುಂಬೈಯಲ್ಲಿ ಚಿತ್ರಿಸಲಾಗಿರುವಂತಹ ಗೀತೆ, ಅಮಿತಾಭ್ ಬಚ್ಚನ್ ಮತ್ತು ಮೌಸಮಿ ಚಟರ್ಜಿ ಅಭಿನಯದ ಒಂದು ಗೀತೆ, ಮಾಂಜಲ್ ಚಿತ್ರದ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆ ಹಾಡು ಮಳೆಯ ಸೌಂದರ್ಯ ಅಷ್ಟೇ ಅಲ್ಲ, ಪ್ರೀತಿಯಲ್ಲಿರೋ ಸಣ್ಣ ಪುಟ್ಟ ಖುಷಿಯನ್ನು ಕೂಡ ಇದು ಎತ್ತಿ ತೋರಿಸುವಂಥದ್ದು ಅನ್ನೋವಂಥ ಗೀತೆ ಅಂತಲೇ ಅನ್ಬೋದು. ಮಳೆಯಲ್ಲಿ ನೆನೆಯೋದು ಜೊತೆಗೆ ಪ್ರೀತಿ ಪಾತ್ರರು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕೋದು, ಯಾವುದೇ ಗಡಿಬಿಡಿ ಇಲ್ಲದೆ ಆ ಕ್ಷಣಗಳು ಎಷ್ಟು ಎಂಜಾಯ್ ಮಾಡ್ಬೋದಲ್ಲ, ಒಂಥರ ಹೇಗೆ ಗೊತ್ತಾ, ರೈನಿ ಡೇ ರೊಮ್ಯಾನ್ಸ್ ವೈಬ್. ಕೇಳಿ ಈ ಗೀತೆಯನ್ನು.

ರಾತ್ರಿ ಮಳೆ ಬರ್ತಾ ಇದ್ರೆ ಕಿಟಕಿ ಪಕ್ಕದಲ್ಲಿ ಕೂತು ಹಾಡು ಕೇಳೋ ಮಜಾನೇ ಬೇರೆ ಬಿಡಿ. ಅಜ್ರಬಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಮಧುರವಾದ ಗೀತೆ, ಮಧುರ ಧ್ವನಿ, ಒಂದು ವಿಶೇಷ ರೊಮ್ಯಾಂಟಿಕ್ ಟಚ್ ಇದೆ. ಮಳೆಯ ಹನಿಗಳು ಕಿಟಕಿ ಗಾಜಿನ ಮೇಲೆ ಜಾರ್ತಾ ಇದ್ರೆ, ಹಾಗೆ ಗಾಳಿ ಬೀಸ್ತಾ ಇದ್ರೆ ಹೇಗಿರುತ್ತೆ ಫೀಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಗೀತೆಯನ್ನು ಕೇಳ್ತಾ ಕೇಳ್ತಾ ಒಳ್ಳೆ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರ ಆಗ್ತಾ ಇದೆ ಅಂತ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇರ್ತಾರೆ. ಬಾಲ್ಯದಲ್ಲಿ ಅಮ್ಮನ ಮಡಿಲಲ್ಲಿ ಅದು ಹೆಚ್ಚಾಗಿ ಪ್ರಸಾರ ಆಗ್ತಿದ್ದ ಗೀತೆಗಳ ನೆನಪಿನ ಜೊತೆಯಲ್ಲಿ ಮಳೆ ಬರ್ತಿದ್ರು ಸಹ, ಮಧುರವಾದ ಹಾಡುಗಳ ಮೂಲಕ ಮಳೆಯ ತಂಪಿನ ಇಂಪಿನ ವಾತಾವರಣ ಸೃಷ್ಟಿಸಿ ನಮಗೆಲ್ಲ ಹೊಸದೊಂದು ಕಲ್ಪನಾ ಲೋಕಕ್ಕೆ ಪ್ರವಾಸ ಕರ್ಕೊಂಡು ಹೋಗ್ತಿರುವ ಅನುಭವ ಆಗ್ತಾ ಇದೆ ಪ್ರಶಾಂತ್ ಅಂತ ಉಮೇಶ್ ಅವರ ಸಂದೇಶವನ್ನು ತಲುಪಿದ ಪ್ರೀತಿ ಧನ್ಯವಾದಗಳು. ಜೊತೆಯಲ್ಲಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸುಭಾನ್ ಕೋರಿ ಅವರು. ಹಂಪಸಾಗರದಿಂದ ಉತ್ತಮ ಆರಂಭ, ಸೂಪರ್ ಸೂಪರ್ ಗೀತೆಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಗೌರಿ ಅವರ ಹೇಳ್ತೀರೆ ವಿಶ್ವಹೃದಯ ದಿನದ ಶುಭಾಶಯಗಳು ಅಂತ, ಅವರ ನಿಮಗೂ ಕೂಡ ಶುಭಾಶಯಗಳು. ಜಯಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಹೇಳ್ತಾರೆ ಬ್ಯೂಟಿಫುಲ್ ಸಾಂಗ್ ರಿಮ್ ಜಿಮಿಗೆ ಸಾಂಗ್ ಮಾಡೋ ಬ್ಯೂಟಿಫುಲ್ ಸಾಂಗ್ ತುಂಬ ಇಷ್ಟ ನನಗದು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಊಟ ಆಯಿತಾ ಸರ್? ನಮ್ಮದಂತೂ ಜಸ್ಟ್ ಆಯಿತು. ನೆನ್ನೆ ಅಂತೂ ತುಂಬ ಮಳೆ ಇತ್ತು ದುರ್ಗದಲ್ಲಿ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಓಕೆ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ನೆನ್ನೆ ರಾತ್ರಿ. ನಮ್ಮನೆ ಹತ್ರ ಅಂತೂ ರಾತ್ರಿ ಎಲ್ಲ ಮಳೆ ಸುರಿಯಿತು. ಸೋ ಹಾಗೆ ಗೀತೆಗಳು ಕೂಡ ಇಷ್ಟ ಆಗ್ತಾ ಇದೆ ಅಂತ ರಮ್ಯಾ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಸುಜಾತ ಅವರು ಹೇಳ್ತಿದ್ದಾರೆ ಮಳೆ ಬರೋ ಆಗಿದೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಬರಲಿಲ್ವಲ್ಲ ಇವತ್ತು ಮಳೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ರಘು ಅವರು ಹೇಳ್ತಿದ್ದಾರೆ ಊಟ ಮಾಡ್ತಾ ಇದ್ದೀನಿ, ಹಾಡನ್ನು ಕೇಳ್ತಾ ಇದ್ದೀನಿ, ಒಳ್ಳೊಳ್ಳೆ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಸೊ ಮತ್ತಿನ ಯಾಕೆ ತಡ ಮತ್ತಿನಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಕೇಳ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಏಕೆಲ್ಲರಿಗೆ ಬೀಗಿ ಭಾಗಿ ಆಯ್ತಲ್ಲ, ಮುಂದಿನ ಗೀತೆ ಯಾವುದು? ಓಕೆ, ಮುಂದಿನ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಈ ಗೀತೆಯನ್ನು ಕೇಳಿ ಬನ್ನಿ. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಗೀತೆ ಮೊಹರಾಜ್ ಚಿತ್ರದ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಅಕ್ಷಯ್ ಕುಮಾರ್ ಮತ್ತು ರವೀನಾ ಟಂಡನ್ ಅವರ ಅದ್ಭುತ ಕೆಮಿಸ್ಟ್ರಿ ಮನೆಯಲ್ಲಿ, ಅಂದರೆ ರವೀನಾ ಟಂಡನ್ ಅವರ ಡ್ಯಾನ್ಸ್ ಜೊತೆಗೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಮರೆಯಲಾರದಂಥ ಒಂದು ಧ್ವನಿ ಇರುವಂತಹ ಈ ಗೀತೆ ಇವತ್ತಿಗೂ ಈ BGM ಇರಬಹುದು ಮತ್ತು ಹಾಡುಗಳಿರ್ಬಹುದು, ಈ ಹಾಡು ಇರಬಹುದು, ಇದೊಂಥರ ಇವತ್ತಿಗೂ ಅದು ಟ್ರೆಂಡ್ನ ಉಳಿಸ್ಕೊಂಡಿರುವಂತಹ ಗೀತೆ. ಎಂಜಾಯ್ ಮಾಡಿ ಈ ಗೀತೆನ. ಟಿಪ್ ಟಿಪ್ ಬರ್ಸಾ ಪಾನಿ ಎಫ್ ಎಂ ರೈನ್ಬೋದಲ್ಲಿ ನಿಮ್ಮೆಲ್ಲರಿಗಾಗಿ.

ಚಳಿ. ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ರಾಣಿ ಹಳೇಬಿಡು ಆಲ್ ಹಿಂದಿ ಸಾಂಗ್ಸ್ ಆರ್ ಸೂಪರ್ ಅಂತ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ತುಂಬ ಚೆನ್ನಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಸೂಪರ್ ಸಾಂಗ್ಸ್ ಪ್ರಶಾಂತ್ ಅಂತ ಭಾಗ್ಯಶ್ರೀ ಅವರು ಹೇಳ್ತಾ ಇದ್ದರೆ, ವೆರಿ ನೈಸ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಉಮೇಶ್ ಅವರು. ಹಾಗೆ ಚಂದ್ರಶೇಖರ್ ನಾಯ್ಕು ಜೀವನ್ ಭೀಮನಗರ ದಾವಣಗೆರೆಯಿಂದ ಹೇಳ್ತಿದ್ದಾರೆ, ಸುಕುಂಕೈಪಲ್ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಾ ಇದೆ ಅಂತ. ಹಾಗೆ ಆನಂದ್ ಕುಲಕರ್ಣಿ ಸುಲೇಪೇಟೆಯಿಂದ ಹೇಳ್ತಿದ್ದಾರೆ, ಫ್ರಮ್ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿ ನಾವು ಕೂಡ ಇದ್ದೀವಿ. ಪ್ರಶಾಂತ್ ಅವರೇ, ಸುಕುಂಕೈಪಲ್ ಕಾರ್ಯಕ್ರಮ ಎಸ್ ಎಕ್ಸಲೆಂಟ್, ಹಿಂದಿ ಹಾಡುಗಳು ಭಾರಿ ಅವ್ರಿ, ನನ್ನ ಮನಸ್ಸಿಗೆ ಭಾಳ ಹಿಡಿಸಾಯ್ತ್ರಿ ಅಂತ ಸೂಪರ್ ಅಣ್ಣ ಅಂತ ಸಂದೇಶ ಕಳಿಸ್ತಾರೆ. ವೆರಿ ನೈಸ್. ಊಟ ಆಯ್ತಾ ಪ್ರಶಾಂತ್? ಊಟಕ್ಕೆ ಬನ್ನಿ. ಅನ್ನ, ಸೀಮೆ, ಬದನೆಕಾಯಿ, ಹುಳಿ ಸಾರು ಎಲ್ಲ ಇದೆ ಅಂತ ಸಂದೇಶ ಬಂದಿದೆ. ಪ್ರೀತಿಯ ಧನ್ಯವಾದಗಳು. ಊಟ ಆಯಿತು ಪೂಜಾ ಅವರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಹೇಳ್ತಿದ್ದಾರೆ, ಅಕ್ಷಯ್ ಕುಮಾರ್ ಮತ್ತು ಸೈಫ್ ಅಲಿ ಖಾನ್ ನಟಿಸಿರುವ ಇದಿಲ್ಲಗಿ ಚಿತ್ರದಲ್ಲಿ ಒಂದು ಮಳೆ ಹಾಡಿದೆ, ದಯವಿಟ್ಟು ಪ್ರಸಾರ ಮಾಡ್ತೀರಾ ಅದು ಅಂತ ಹೇಳ್ತಿದ್ದಾರೆ. ಅಯ್ಯಯ್ಯೋ, ಇಷ್ಟೊಂದು ಹಾಡಿನ ಈಗಾಗಲೇ ಬರೀ 13 ನಿಮಿಷ ಮಾತ್ರ ಇದೆ, ಟ್ರೈ ಮಾಡ್ತೀನಿ. ಸುಗಂಕೆಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಶೋಭರಣಿ ಹನುಮಂತೇಗೌಡ, ಕಿಶನ್ ರೋಷನ್ ಶೋಭರಣಿ ಹನುಮಂತೇಗೌಡ ಅವರು ಆಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ಸಮುದ್ರ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ಅಂತ. ಕಲಬುರಗಿ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಹೇಳ್ತಿದ್ದಾರೆ, ಮನಸ್ಸಿಗೆ ಮುದ ನೀಡುವಂತಹ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ಸದಾ ಪ್ರಸಾರ ಆಗುತ್ತೆ, ಥ್ಯಾಂಕ್ ಯು ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಸಂದೇಶ ಬಂದಿದೆ 1613 ಅವ್ರು ಹೇಳ್ತಿದ್ದಾರೆ, ಕಾರ್ಯಕ್ರಮನ ಕೇಳ್ತಾ ಇದ್ದೀವಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಸ್ನೇಹಿತರು ಹೆಸರನ್ನು ಕಳಿಸಿಲ್ಲದೆ ಇರೋದು ಬೇಜಾರಾಗ್ತಾ ಇದೆ. ಓಕೆ, ಮುಂದಿನ ಗೀತೆ ಯಾವುದು? ಖಂಡಿತ ಖಂಡಿತ ಎರಡು ಗೀತೆಗಳನ್ನ ಕೇಳಲೇಬೇಕು. ಕೇಳಿ ತಾಲ್ ಚಿತ್ರದ ಈ ಗೀತೆ ಕೇಳದೆ ಹೋದರೆ ನಿಜವಾಗ್ಲೂ ಕಾರ್ಯಕ್ರಮ ಪೂರ್ಣ ಅಂತ ಅನ್ಸೋದೇ ಇಲ್ಲ. ತಾಲಸೆ ತಾಲ್ಮಿಲ ನಿಮ್ಮೆಲ್ಲರಿಗಾಗಿ ಫ್ರಮ್ ರೈನ್ಬೋ 101.3 ಮೆಗಾ ಹರ್ಟ್ಸ್ಗಳಲ್ಲಿ ಎಂಜಾಯ್ ಮಾಡಿ. ತನಕ ತುಂಬ ತನ ತಕ್ಕ ತುಂಬ ತನಕ ತುಂಬ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಹತ್ತು ಗಂಟೆ 22 ನಿಮಿಷ ಆಗಿದೆ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನ್ ಬಿಲೋ ಫ್ರಮ್ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಈ ಒಂದು ಅರ್ಧ ಗಂಟೆ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಯಾವ ಕಡೆ ಹೋಗ್ತಾ ಇದ್ದೀವಿ. ಜೀವನದಲ್ಲಿ ಒಂದೊಂದ್ಸಲ ತುಂಬ ಬೇಕಾಗಿರೋದು ಏನಪ್ಪ ಅಂತಂದರೆ ಮೋಟಿವೇಶನ್. ಯಾರು ಬಂದರೂ ಕುಗ್ಗಬಾರ್ದು, ಯಾವ ಸವಾಲಿಗೂ ಜಗ್ಗಬಾರ್ದು, ಮುಂದೆ ಜೀವನದಲ್ಲಿ ಹಾಗೆ ನಡ್ಕೊಂಡು ಹೋಗಬೇಕು ಅಂತಹ ಗೀತೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿ ಪ್ರಸ್ತುತಪಡಿಸುವಂತಹ ಸಣ್ಣ ಪ್ರಯತ್ನ ಇವತ್ತು ನನ್ನದಾಗಿದೆ. ನೋಡೋಣ ಎಷ್ಟು ಮಟ್ಟಿಗೆ ಯಶಸ್ವಿಯಾಗುತ್ತೆ ಅಂತ. ನಮಗೆ ಮೋಟಿವೇಶನ್ ಅಂತಂದರೆ, ನಮಗೆ ಇನ್ಸ್ಪಿರೇಷನ್ ಅಂತಂದರೆ, ಸ್ಫೂರ್ತಿ ಅಂತಂದರೆ, ಜೀವನದಲ್ಲಿ ಬಹಳಷ್ಟು ಸಲ ಸೋತಾಗ ಗೆದ್ದಾಗ ಯಾವತ್ತೂ ಸೋಲನ್ನ ಮನಸ್ಸಿಗೆ ತಗೋಬಾರ್ದು, ಗೆಲುವನ್ನು ತಲೆಗೆ ಹಚ್ಕೋಬಾರ್ದು ಅಂತ ಹೇಳ್ತಾರೆ. ಹಾಗೆ ಜೀವನದಲ್ಲಿ ತುಂಬ ಕಷ್ಟ ಬಂದಾಗ ಕೈ ಹಿಡಿಯುವಂಥವ್ರು ಯಾರಪ್ಪ ಅಂತಂದರೆ ಸ್ನೇಹಿತರು. ಬನ್ನಿ, ಸ್ನೇಹಿತರ ಬಗ್ಗೆ ಇರುವಂತಹ ಮರ್ಯಾದಿರು ಸ್ನೇಹ. ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಭಿನ್ನ ಪ್ರಯತ್ನಕ್ಕೆ ನಿಮ್ಮ ಸಂದೇಶ 9480910013 ನಿಮ್ಮ ಸಂದೇಶವನ್ನು ಕಳಿಸ್ಬೋದು. ಇದು ಕನ್ನಡ ಕಾಮನ್ ಬಿಲೋ ಎಫ್ ಎಂ ರೈನ್ಬೋ, ಕನಸಿನ ಲೋಕ ಕಾರ್ಯಕ್ರಮ. ನಿಮ್ಮೆಲ್ಲರಿಗಾಗಿ ನಿಮ್ಮದೇ ಆದ ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿ ನಾನು ನಿಮ್ಮ ಗೆಳೆಯ ಪ್ರಶಾಂತ್.

ಪ್ರತಿಧ್ವನಿ ಚಿತ್ರದ ಈ ಗೀತೆ ಮರೆಯದಿರೋ ಸ್ನೇಹ, ಈ ಗೀತೆಯನ್ನ ಕೇಳ್ತಾ ಇದ್ವಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಸ್ನೇಹಿತರೆ, ಪಿ ವಿ ಶ್ರೀನಿವಾಸ್ ಅವರ ಹಾಡುಗಾರಿಕೆಯಲ್ಲಿ ಮೂಡಿ ಬಂದಂತಹ ಗೀತೆ. ಹೀಗೆ ನಾವು ಒಂದು ಇನ್ಸ್ಪಿರೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾವು ನಮ್ಮ ಪರಿಧಿಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಸರಿ ಬೇಜಾರು ಮಾಡ್ಕೊಳ್ತೀವಿ, ಇವು ಏನೂ ಆಗ್ತಿಲ್ವಲ್ಲ ಅಂತ. ಆದರೆ ನಮ್ಮ ಮಿತಿಮೀರಿ ಪ್ರಯತ್ನವೂ ಇರುತ್ತೆ ಒಂದೊಂದು ಸರಿ. ಆದರೆ ನಮ್ಮ ಪರಿಧಿಯನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಬಿಂಬಿಸುವಂಥ ಒಂದು ಗೀತೆ ನಿಮ್ಮೆಲ್ಲರಿಗಾಗಿ. ಪ್ರೇಮದ ಕಾಣಿಕೆ ಚಿತ್ರದ ಗೀತೆ. ಬಾನಿಗೊಂದು ಎಲೆಯಲ್ಲಿದೆ ನಿನ್ನ ಹಾಸಿಗೆಯಲ್ಲಿ ಮಿತಿ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಬಹಳಷ್ಟು ಕನ್ನಡ ಗೀತೆಗಳಲ್ಲಿ ತುಂಬ ವಿಭಿನ್ನವಾಗಿರುವಂತಹ ಸ್ಫೂರ್ತಿದಾಯಕ ಗೀತೆಗಳಿದೆ. ನಗುವಿನಿಂದ ಹಿಡಿದು ಅನ್ನದವರೆಗೂ, ಜೀವನದಿಂದ ಹಿಡಿದು ಬದುಕಿನವರೆಗೂ, ಪ್ರತಿಯೊಂದರಲ್ಲೂ ಸ್ಫೂರ್ತಿಯನ್ನು ತಗೊಳ್ಳೋದು, ಜೊತೆಗೆ ಹಾಗೆ ಅವರವರ ಪರಿಧಿಯನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗುವಂಥದ್ದು. ಕೊನೆಗೆ ಏನೂ ಇಲ್ಲ ಅಂತಂತಂದರೆ ಏನು ಬೇಡ, ಆರಾಮಾಗಿ ಇರೋದಕ್ಕೆ ಏನು ಸಾಕು ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ ಉತ್ತರ, ಏನಂತ ಹೇಳ್ತೀರಾ?

ತುತ್ತುವನ್ನು ತಿನ್ನೋಕ್ಕೆ, ಬೊಗಸೆ ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು ಹಾಯಾಗಿರೋದಕ್ಕೆ ಅಂತ ಹೇಳ್ತಿದ್ದಾರೆ. ಒಂದೊಂದು ಸರಿ ಜೀವನದಲ್ಲಿ ಹೌದಲ್ವಾ ಇಷ್ಟು ಸತ್ಯ ಅಲ್ಲ ಈ ಮಾತು ಅಂತ ಅನಿಸೋದು ಖಂಡಿತ ತಪ್ಪೇನಿಲ್ಲ. ಕೇಳಿ ಈ ಗೀತೆಯನ್ನು, ಇನ್ನಷ್ಟು ವಿಭಿನ್ನವಾಗಿರೋವಂಥ ಸ್ಫೂರ್ತಿದಾಯಕ ಗೀತೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗಾಗಿ.

0: ಆಗದು ಎಂದು.
1: ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ನಿಜವಾಗ್ಲೂ ಪ್ರಯತ್ನ ಖುಷಿ ಕೊಡ್ತಾ ಇದೆ. ಕೆಲವರ ಪ್ರಕಾರ ಪ್ರೇಮ ಎಂಬ ಅತಿ ಮಧುರ ಸಂಬಂಧ ಮತ್ತು ಮಧುರ ಅನುಭವ ಕೆಲವರ ವಿಶ್ಲೇಷಣೆ, ಆದರೂ ಅದಕ್ಕೂ ಮೀರಿಯಾಗಿ ಸ್ನೇಹ ಎಂಬುದು ಪ್ರತಿಯೊಬ್ಬರ ಬಾಳಿನಲ್ಲಿ ಒಂದಲ್ಲ ಒಂದು ರೀತಿ ಕಷ್ಟ ಸುಖಗಳ ವಿಶೇಷ ಘಟನೆ ಜೊತೆಗೆ ತನ್ನದೇ ಆದ ವಿಶೇಷ ಸ್ನೇಹ ಲೋಕ, ಅನೇಕ ನೆನಪುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವಾಗ ಹೊಸದೊಂದು ಸ್ನೇಹಲೋಕ ಕಣ್ಣೆದುರಿಗೆ ಸೃಷ್ಟಿ ಮಾಡಿ ಅದರಲ್ಲಿ ತೇಲಾಡಬೇಕನ್ಸುತ್ತೆ. ಏನಂತೀರಾ ಪ್ರಶಾಂತ್ ಅಂತ ಉಮೇಶ್ ಅವರು ಹೇಳ್ತೀರ, ಸತ್ಯವಾದಂತಹ ಮಾತು. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತೀರ, ಅದ್ಭುತವಾಗಿರುವಂತಹ ಗೀತೆಗಳು, ಥ್ಯಾಂಕ್ ಯು ಪ್ರಶಾಂತ್ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಅಂತ ಹೇಳಿ. ಜೊತೆಯಲ್ಲಿ ಪೂಜಾ ಅವರು ಹೇಳ್ತಾರೆ, ತುಂಬ ಇಷ್ಟ ಆಗುವಂಥ ಸ್ಫೂರ್ತಿದಾಯಕ ಹಾಡು ಅಂತಂದರೆ ನಗು ನಗು ಈ ಚಿತ್ರ ಅರಮನೆ ಚಿತ್ರದ ಗೀತೆ. ಓಕೆ, ಹಾಗೆ ಕಿವಿ ಮಾತೊಂದು ಹೇಳಲೇ ನಾನು ಇಂದು ಎರಡು ಗೀತೆಗಳು ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಪೂಜಾ ಅವರು ಹೇಳ್ತಾರೆ. ಓಕೆ, ಹಾಗೆ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ ಅಮೃತ ರಮೇಶ್ ಅವರು, ಕಾರ್ಯಕ್ರಮ ಚೆನ್ನಾಗಿದೆ, ಅದ್ಭುತವಾಗಿರುವಂತಹ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಕುಕ್ನೂರು ಹರಿಹರ ತಾಲೂಕಿನಿಂದ ಹೇಳ್ತೀರ, ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರವಾಗುವ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಹಾಗೂ ಆತ್ಮೀಯವಾಗಿ ನಡೆಸ್ಕೊತಿರುವ ಪ್ರಶಾಂತ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸುಂದರ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಶುರುವಿನ ಎಲ್ಲ ಹಾಡುಗಳು ಇನ್ಸ್ಟ್ರಕ್ಷನ್ಸ್ ಕೊಡೋ ಆಗಿದೆ ಅಲ್ವಾ ಪ್ರಶಾಂತ್ ಅಂತ ಜೇಶ್ವರಿ ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ. ಅದಕ್ಕಿಂತ ಒಂಥರ ಜೀವನದಲ್ಲಿ ಒಂಥರ ಡಿಫ್ರೆಂಟ್ ಆಗಿರೋ ಎನರ್ಜೀಸ್.

ಟೈಪ್ಸ್ ಅಂತಲೇ ಹೇಳ್ಬೋದು. ನಮಸ್ತೆ ಪ್ರಶಾಂತ್, ನಮ್ಮೂರಲ್ಲಿ ಈಗ ತಾನೇ ಮಳೆ ಶುರುವಾಗ್ತಾ ಇದೆ, ಕಾಮನಬಿಲ್ಲಿನಲ್ಲಿ ಅದಕ್ಕಿಂತ ಜೋರು ಹಾಡುಗಳ ಸಂಭ್ರಮ, ಇದು ಖುಷಿ ಕೊಡ್ತಾ ಇದೆ ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾರೆ. ವೆರಿ ನೈಸ್, ಸೊಗಸಾದ ಕಾರ್ಯಕ್ರಮ, ಅಚ್ಚುಮೆಚ್ಚಿನ ಗೀತೆಗಳು ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಾ ಇದ್ದರೆ, ಬಿಸಿ ಬಿಸಿ ರಾಗಿ ಮುದ್ದೆ ಅವರೇ ಕಾಳು ಸಾರು ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ ಊಟಕ್ಕೆ ಬನ್ನಿ ಅಂತ ಕಿಶನ್ ರೋಷನ್ ಶೋಭಾಣಿ ಹನುಮಂತಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಹೇಳ್ತಾರೆ. ಒಂದು ವಿಭಿನ್ನ ಸಂದೇಶ ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮಪುರ ಮೈಸೂರಿನಿಂದ ಹೇಳ್ತಾರೆ. ಜೀವನದಲ್ಲಿ ನನಗೆ ಎಲ್ಲ ನನ್ನ ಸ್ನೇಹಿತನೇ, ಯಾಕೆ ಅಂತಂದರೆ ನಮ್ಮ ತಂದೆ ಸತ್ತಾಗ ಅವರು ಬ್ಲ್ಯಾಂಕ್ ಚೆಕ್ ಕೊಟ್ಟು ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ಉಪಯೋಗಿಸ್ಕೋ ಅಂತ ನನಗೆ ಹೇಳಿದರು. ಆ ಕಷ್ಟಕಾಲದಲ್ಲಿ ಅವನ ಸಹಾಯ ಮರೆಯೋದಕ್ಕೆ ಸಾಧ್ಯನಾ? ಖಂಡಿತ ಖಂಡಿತ ಇಲ್ಲ. ಇವತ್ತಿಗೂ ನನ್ನ ಜೀವನದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾನೆ ನನ್ನ ಸ್ನೇಹಿತ ಅಂತ ಡಾಕ್ಟರ್ ಎಂ ಡಿ ಕೃಷ್ಣ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾಗಿದೆ, ನಿಮ್ಮ ಸ್ನೇಹ ಹೀಗೆ ನೂರ್ಕಾಲ ಇರಲಿ. ಓಪನಿಂಗ್ ಸಾಂಗ್ ವಾಸ್ ರಿಯಲಿ ಗುಡ್, ಪಿ ಬಿ ಶ್ರೀನಿವಾಸ್, ಜಿ ಕೆ ವೆಂಕಟೇಶ್, ಡಾಕ್ಟರ್ ರಾಜ್ಕುಮಾರ್, ಮರೆಯದಿರ ಸ್ನೇಹ, ಸೂಪರ್ ಸಾಂಗ್ಸ್ ಬಿಟ್ವೀನ್ ಟೂ ಲೈವ್ಸ್, ಬ್ಯೂಟಿಫುಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ನೆಸರಿ, ದಿಸ್ ಇಸ್ ನೈಸ್ಲಿ ಬ್ರಾಟ್ ಔಟ್ ಇನ್ ಸಾಂಗ್. ಪ್ರೀತಿನೇ ಅದಿ ಅವರು ತಂದ ಆ ಗೀತೆಯನ್ನು ಪ್ರಸಾರ ಮಾಡ್ತೀರ ಅಂತ ಶ್ರೀನಿವಾಸ್ ಮಲ್ಲೇಶ್ವರಂ ಬೆಂಗಳೂರಿನಿಂದ ಹೇಳ್ತಾರೆ. ಓ, ಪ್ರಯತ್ನ ಪಡೋಣ ಆ ಗೀತೆಗೆ. ಹಾಗೆ ಅಂಜರಪ್ಪ ಮಾಲಮಾಚನಹಳ್ಳಿಯಿಂದ ಹೇಳ್ತಾರೆ, ಪ್ರಶಾಂತ್ ಸೂಪರ್ ಹಾಡುಗಳು, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾರೆ. ಪ್ರೀತಿ ಪ್ರೀತಿಯ ಧನ್ಯವಾದಗಳು. ರಾಣಿ ಹಳೆಬೀಡು ಅವರು ಹೇಳ್ತಾರೆ, ಕಾರ್ಯಕ್ರಮದಲ್ಲಿ ತುಂಬ ಅರ್ಥಪೂರ್ಣ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಸರ್. ಹೀಗೆ ನಾವು ಏನೇ ಆಸೆ ಕನಸು ಇಟ್ಕೊಳ್ಬಾರ್ದು, ಅದು ಹಾಗೆ ಆಗದೆ ಹೋದಾಗ ನಿರೀಕ್ಷಿಸೊಳ್ಳಾದಾಗ ಮನಸ್ಸಿಗೆ ತುಂಬ ಖೇದ ಆಗುತ್ತೆ, ಏನಂತೀರಾ ಅಂತ ಹೇಳ್ತಾರೆ. ಕರೆಕ್ಟು, ಆದರೆ ಆಸೆಯಿಂದ ಮುಂದೆ ಹೋಗಬೇಕು ಜೀವನದಲ್ಲಿ, ಒಂದು ಆಶಾಭಾವನದಿಂದ. ಸಾಂಗ್ಸ್ ಆರ್ ವೆರಿ ನೈಸ್ ಅಂತ ಮರಳಿದ್ದಾರೆ ರೆಡ್ಡಿಯವರು, ತಮಿಳ್ನಾಡುವಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓ, ವೆರಿ ನೈಸ್, ಥ್ಯಾಂಕ್ ಯು ನಿಮ್ಮ ಎಲ್ಲ ಸಂದೇಶಗಳಿಗೆ. ಹಾಗೆ ಮುಂದೆ ಮುಂದೆ ಮುಂದೆ ಮುಂದೆ ಯಾವ ಗೀತೆ ಕೇಳಿ ಒಂದೊಂದು ಸರಿ ಜೀವನದ ಬ್ಯಾಟಲ್ ಹೇಗಿರುತ್ತೆ ಗೊತ್ತಾ, ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಮುಂದೆ ಖುಷಿಯಾಗಿ ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಕೇಳಿ ಈ ಗೀತೆಯನ್ನು, ಎಂಥ ಕಷ್ಟ ಬಂದರೂ ಖಂಡಿತ ಧೈರ್ಯ ಮಾತ್ರ ಧೃತಿಗೆಡಲೇಬಾರ್ದು, ಧೈರ್ಯ ನಮ್ಮ ಜೊತೆಗೆ ಇರಲೇಬೇಕು, ಏನಂತೀರಾ? ಜಗವೇ ಒಂದು ರಣರಂಗ, ರಣರಂಗ ಚಿತ್ರದ ಈ ಗೀತೆ ಎಫ್ ಎಂ ರೈನ್ಬೋದಲ್ಲಿ ನಿಮಗೆ.

0: ನುಗ್ಗಿ ನುಗ್ಗಿ ಬಾ ಜಗವೇ
1: ಅಲ್ವಾ, ಚಲವೇ ಬಲ. ಏನಂತೀರಾ ಸ್ನೇಹಿತರು, ಪರಿವಾರದವರು, ನಮ್ಮ ಆತ್ಮೀಯರೆಲ್ಲ ನಮ್ಮ ಸುತ್ತ ಇದ್ದಾಗ ಎಷ್ಟೇ ಏನೇ ಕಷ್ಟ ಬಂದ್ರೂ ಏನಂತಂದ್ರೆ ಜೀವನದಲ್ಲಿ ಸೋಲನ್ನೋದು ಇರೋದೇ ಇಲ್ಲ. ಹೇಗೆ ಅಂತ ಕೇಳ್ತೀರಾ? ಕೇಳಿ ಈ ಗೀತೆಯನ್ನು.

ಹಾಡುವೆ ಈಗ ಜೀವನರಾಗ. ಅದ್ಭುತವಾಗಿರುವಂತಹ ಗೀತೆ, ಕಾಂಡ ಚಿತ್ರದ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರಿ ಫ್ರಮ್ ರೈನ್ಬೋದಲ್ಲಿ. ಸೊ ನಾವಿವಾಗ ಬಹಳಷ್ಟು ಸಂದೇಶಗಳ ಕಡೆ ಗಮನ ಹರಿಸುವಂತಹ ಸಮಯ ಆಗಿದೆ. ಕನಸಿನ ಲೋಕದಲ್ಲಿ ಹಾಡುಗಳು ಜೀವನದಲ್ಲಿ ದೊಡ್ಡ ಸಾಧನೆಗಳು, ಚತುರತೆ ಮತ್ತು ಬುದ್ಧಿವಂತಿಕೆಯಿಂದ ಹೇಗೆ ಸಾಧಿಸಬೇಕು ಅಂತ ಅತ್ಯಂತ ಮಧುರವಾದ ಸಂಗೀತದ ಮೂಲಕ ತಿಳಿಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ಸ್ ಅಂತ ಹರಿಹರನ್ ಅವರ ಸಂದೇಶ ಬಂದು ತಲುಪಿದೆ. ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಚೌಬರಾಣಿ ಹನುಮಂತೇಗೌಡ ಅವರು ಹಾಡಲಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲವನ್ನು ಬಲ್ಲವನು ಎಲ್ಲವನ್ನು ಬಲ್ಲವನು ಅಲ್ಲ, ತಿಳಿದವನು ಎಲ್ಲರೂ ಯಾರೂ ಇಲ್ಲ. ಎಲ್ಲ ತತ್ವವನ್ನು ನಾವು ತಿಳ್ಕೋಬೇಕು ಜೀವನದಲ್ಲಿ, ಹಾಗೆ ಮುಂದೆ ಸಾಗಬೇಕು ಅಂತ ಭಾಗ್ಯಶ್ರೀಯವರ ಸಂದೇಶ ಬಂದು ತಲುಪಿದೆ. ಸೊಗಸಾದ ಸಂದೇಶ, ಸೊಗಸಾದ ಗೀತೆಗಳು ಪ್ರಸಾರ ಮಾಡೋದಕ್ಕೆ ಧನ್ಯವಾದಗಳು ಅಂತ ಕಲಬುರಗಿಯಿಂದ ಸುನೀತಾ ಚಂದ್ರಕಾಂತ್ ಚಂದಾಪುರ ಅವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು. ಹಾಗೆ ಸ್ಫೂರ್ತಿದಾಯಕ ಗೀತೆಗಳು ತುಂಬ ಚೆನ್ನಾಗಿದೆ, ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿ ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪ್ರೀತಿಯ ಧನ್ಯವಾದಗಳು. ನಮಸ್ತೆ. ಕನಸಿನ ಲೋಕದಲ್ಲಿ ಹಳೆಯ ಮತ್ತು ಹೊಸ ಚಿತ್ರಗಳ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಹೇಳ್ತಾ ಇದ್ದರೆ, ಪೂಜಾ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ ಫೆಬ್ರಿಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ. ಹಾಗೆ ಪ್ರೇಮಂದ್ರೆ ವಾತ್ಸಲ್ಯ ಅಕ್ಕರೆ ಒಲಮೆ ಸ್ನೇಹ ಅನುರಾಗ ಜಾಗೃತಿ ಹರ್ಷ ಸ್ಫೂರ್ತಿದಾಯಕ ಗೀತೆಗಳು ಪ್ರಫುಲ್ಲವಾಯಿತು ಮಾರ್ರೆ ಅಂತ ಅನುಷಾ ಅವರು. ಕರಾವಳಿ ಗೆಳತಿ ಜೊತೆ ಬಾನುಲಿ ಆಲಿಸ್ತಾ ಇದ್ದೀನಿ, ಕರಾವಳಿಯ ಶೈಲಿಯ ಸಂದೇಶ ರವಾನಿಸ್ತಾ ಇದ್ದೀನಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವೆರಿ ನೈಸ್, ಖುಷಿಯಾಯಿತು. ಎಲ್ಲ ಹಳೆಯ ಗೀತೆಗಳು ಕೇಳ್ತಾ ಇದ್ದೀನಿ, ಖುಷಿಯಾಗ್ತಾ ಇದೆ. ಸೋಲೆ ಇಲ್ಲ ಈ ಹಾಡು ಕೇಳ್ತಾ ಇದ್ದರೆ ಮೈಯಲ್ಲಿ ರೋಮಾಂಚನ ಆಗ್ತಾ ಇದೆ. ಓಲ್ಡ್ ಈಸ್ ರಿಯಲಿ ಗೋಲ್ಡ್ ಅಂತ ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಓಕೆ, ಹಾಗೆ ಟು ಆಲ್ ಅವರ್ ಲಿಸ್ನರ್ಸ್ ಹ್ಯಾವ್ ಟು ಆಫರ್ ಯು. ಓಕೆ, ಅಭಿಗ್ ನಮಸ್ಕಾರ ಟು ದ ಲಿರಿಸ್ಟ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್, ಸಿಂಗರ್ಸ್, ರೆಕಾರ್ಡಿಂಗ್ ಟೆಕ್ನಿಷಿಯನ್ಸ್ ಹೂ ಹ್ಯಾವ್ ಕೆಪ್ ದ ಸಾಂಗ್ಸ್ ಎವರ್ ಲಾಸ್ಟಿಂಗ್ ಫಾರ್ ಮೆನಿ ಜನರೇಷನ್ಸ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಶ್ರೀನಿವಾಸ್ ಅವರು ಮಲ್ಲೇಶ್ವರಮಿಂದ. ಎಸ್, ಡೆಫಿನೆಟ್ಲಿ ಎಸ್. ಒಳ್ಳೊಳ್ಳೆ ಗೀತೆಗಳು ಹಾಡಿದವ್ರಿಗೆ, ಸಾಹಿತ್ಯ ಸಂಗೀತ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಒಂದು ದೊಡ್ಡ ಯಾವಾಗಲೂ ನಮಸ್ಕಾರ ಇದ್ದೇ ಇರುತ್ತೆ. ಶುಭರಾತ್ರಿ ಪ್ರಶಾಂತ್ ಅವರೇ. ಒಳ್ಳೊಳ್ಳೆ ಗೀತೆಗಳು ಅಂತ ಉಷಾ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. 10:56 ಆಗೋಗ್ಬಿಟ್ಟಿದೆ. ಸೊ ಮುಂದಿನ ಗೀತೆ, ಈ ಗೀತೆ ಬಹಳಷ್ಟು ಜನಕ್ಕೆ ಸ್ಫೂರ್ತಿದಾಯಕವಾಗಿರುವಂತಹ ಗೀತೆ, ಒಂಥರ ಡಿಫ್ರೆಂಟ್ ಫೀಲ್ ಕೊಡುವಂತಹ ಗೀತೆ. ಯಾವ ಗೀತೆ ಅಂತ ಕೇಳ್ತಾ ಇದ್ದೀರಾ? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯಲ್ಲಿ ಮೂಡಿ ಬಂದಂತಹ ಮಹಾಕ್ಷತ್ರಿಯ ಚಿತ್ರದ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳಿ, ಎಂಜಾಯ್ ಮಾಡಿ.

ಅದ್ಭುತವಾಗಿರುವಂಥ ಗೀತೆ ಎಲ್ಲ ಇದು, ಭಾಳಷ್ಟು ಜನಕ್ಕೆ ಮೋಟಿವೇಶನ್ ಇನ್ಕ್ಲೂಡಿಂಗ್ ಮೀ. ಇದೊಂಥರ ಕೇಳಿದ್ರೆ ಒಂಥರ ಡಿಫ್ರೆಂಟ್ ಲೋಕಕ್ಕೆ ಕರ್ಕೊಂಡು ಹೋಗೋ ಥರ ಆಗುತ್ತೆ ಆ ಗೀತೆಯನ್ನು ಕೇಳ್ತಾ ಇದ್ರೆ. ಈ ಭೂಮಿ ಬಣ್ಣದ ಬುಗುರಿ, ನಿಜ ನಿಜ. ಸೊ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಭಾಳ ಜನ ಸ್ಫೂರ್ತಿದಾಯಕ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಉಷಾ ಅವರು ಹೇಳ್ತಿದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ತುಂಬ ಪ್ರೀತಿಯ ಧನ್ಯವಾದಗಳು ನಿಮಗೂ ಕೂಡ. ತುಂಬ ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಡಾಕ್ಟರ್ ವೈ ಎಚ್ ಬಹದ್ದೂರ್ ಖಾನ್ ಜೆಸಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು ಡಾಕ್ಟರ್ ವೈ ಎಚ್ ಬಹದ್ದೂರ್ ಖಾನ್ ಅವರಿಗೂ ಕೂಡ. ನಮ್ಮ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಎಲ್ಲ ಹಾಡುಗಳು ಚೆನ್ನಾಗಿದೆ, ಥ್ಯಾಂಕ್ ಯು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಪೂಜಾ ಅವರು, ಥ್ಯಾಂಕ್ಸ್ ಅಲಾಟ್. ಹಾಗೆ ಶುಭರಾತ್ರಿ ಪ್ರಶಾಂತ್ ಅಂತ ಚಿದಾನಂದ್ ಅವರು ಟಿ ವಿ ಸರ್ಕಲ್ನಿಂದ ಹೇಳ್ತಾ ಇದ್ದಾರೆ. ಈ ಭೂಮಿ ಬಣ್ಣದ ಬುಗುರಿ ಪ್ರಶಾಂತ್ ಅವರೇ, ಹೌದು, ಗುಡ್ ನೈಟ್ ಅಂತ ಹೇಳ್ತಿದ್ದಾರೆ ನಾಗರತ್ನ ಅವರು. ಜೊತೆಯಲ್ಲಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಾಗೇಂದ್ರ ಅವರು ತಾವರೆಕೆರೆ ಕುಣಗಲ್ ತಾಲೂಕಿನಿಂದ, ಥ್ಯಾಂಕ್ಸ್ ಅಲಾಟ್. ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಜೊತೆಯಲ್ಲಿ ಕನಸಿನ ಲೋಕದ ಹಾಡುಗಳು ಕೇಳ್ತಾ ಇದ್ದೀವಿ, ಹಾಡುಗಳು ತುಂಬ ಖುಷಿ ಕೊಡ್ತಾ ಇದೆ. ಎಲ್ಲವೂ ಇಷ್ಟವಾಗಿರೋ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಧನ್ಯವಾದಗಳಂತ ಹೇಳ್ತೀರಿ. ನಿಮಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಕೊನೆಯ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ, ಆದರೆ ಮುಂದಿನ ಮಂಗಳವಾರ ಅಂತ ಹೇಳ್ತಾ ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಟಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಎಂದಿನಂತೆ ಎಫ್ ಎಂ ರೈನ್ಬೋದಲ್ಲಿ ಭೇಟಿಯಾಗೋಣ ಮುಂದಿನ ಮಂಗಳವಾರ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ವಾರವೆಲ್ಲ ಶುಭವಾಗಿರಲಿ, ಅಂದ್ಕೊಂಡ್ರೆ ಕೆಲಸ ಎಲ್ಲ ಕೈಗೂಡಲಿ ಅಂತ ಹೇಳ್ತಾ ಕೇಳಿ ಈ ಗೀತೆಯನ್ನು.

ನಿಮ್ಮ ಎಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನಂತೆ ಮುಂದಿನ ಮಂಗಳವಾರ FM ರೇನ್ಬೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಸಂದೇಶ ಕಳಿಸಿರುವಂಥ ಎಲ್ಲ ಮಿತ್ರರಿಗೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮೆಚ್ಚಿರುವಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ವಾರವೆಲ್ಲ ಶುಭವಾಗಿರಲಿ. ಮತ್ತೆ ಸಿಗೋಣ ಮುಂದಿನ ಮಂಗಳವಾರ FM ರೇನ್ಬೋದಲ್ಲಿ.

ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 11:10 ಸೆಕೆಂಡ್ಗಳು. ಬೆಳಗಿನ 5:53 ಇದುವರೆಗೂ ಎಫ್ ಎಂ ರೈನ್ಬೋ ನಿಮ್ಮ ಮನೆ ನಿಮ್ಮ ಮನ ತಲುಪಲಿದೆ. ಇಂದಿನಂತೆ ನಾಳೆ ಬೆಳಗ್ಗೆ 5:53 ಎಫ್ ಎಂ ರೈನ್ಬೋ ನಿಮ್ಮ ಜೊತೆಯಾಗಲಿದೆ. ಅಲ್ಲಿವರೆಗೂ ಕೇಳ್ತಾರೆ ಎಫ್ ಎಂ ಗೋಲ್ಡ್ ದೆಹಲಿ ಕೇಂದ್ರದಿಂದ.